ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 17ನೇ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 8ನೇ ತಾರೀಕು ಬುಧವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋಗಳತಿ ಪ್ರೇಮ ಸಲಹೆ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರ ಈ ದಿನ ಶುಭ ದಿನವಾಗಿರಲಿ ಅಂತ ಹೇಳ್ತಾ ಈ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 6:30 ಚಿಂತನ, 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕಥನ. ದೊಡ್ಡವರಾದ ಮೇಲೆ ನಾವು ಸ್ವಂತ ವಿಚಾರ ಕಲಿಯಲೇಬೇಕು. 6:40 ಕೆಳದಿಶ್ಯ ಉಪನಾಯಕ UAHS ನೇಗಿಲಮಿಡಿತ. ಇವತ್ತಿನ ವಿಷಯ ಕತ್ತೆ ಹಾಲಿನ ಉಪಯೋಗ ಮತ್ತು ಮೌಲ್ಯವರ್ಧನೆ. ಈ ಕುರಿತು ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಯೋಗ ಪ್ರಾಣಾಯಾಮ ಗೋಪಾಲಕೃಷ್ಣ ಹೆಗಡೆಯವರಿಂದ ಮಾಹಿತಿ. 6:50 ಸುದ್ದಿ ಮಿಂಚಿ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ HK ಚಿತ್ಕಲಾ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. 9:05 ಮಿಕ್ಸ್ ಮೇಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ. 9:35 ಭಾವಗೀತೆಗಳ ಕಾರ್ಯಕ್ರಮ. ಹಾಡು ಮಾತಾಡು ಕಾರ್ಯಕ್ರಮ 10:00. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುವುದು. 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜಾನಪದ ಸಂಗೀತ ಕಾರ್ಯಕ್ರಮ. ಸೊರಬದ ಶ್ರೀಮತಿ ಪುಷ್ಪ PM ಹಾಗೂ ತಂಡದವರಿಂದ ಜಾನಪದ ಗೀತೆಗಳನ್ನು ಕೇಳುವಿರಿ. 12:05 ವನಿತಾ ವಿಹಾರ, ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ. ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ PM ಸ್ವಾಸ್ಥ್ಯ ಸುರಕ್ಷಾ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ, ಒಣಹಣ್ಣುಗಳು ಮತ್ತು ಬೆಲ್ಲ. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ HMLಹೋದೆ ಹಾಗೂ ಪ್ರೇಮಲತಾ BM. 1:30 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳನ್ನು ಕೇಳುವಿರಿ. ಇನ್ನು 101.4 FM ತರಂಗಾಂತರದಲ್ಲಿ 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಚಿತ್ರಗೀತೆಗಳನ್ನು ಕೇಳುವಿರಿ. 6:00 ಸೇವಾ ಮಾಹಿತಿ, 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ SGB ಆಗ್ರೋ ಇಂಡಸ್ಟ್ರೀಸ್ ಸ್ಮಾರ್ಟ್ ಆಪ್. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಗೌರು ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಅಥ್ಲೆಟ್ ಹಾಗೂ ರೆಸ್ಲರ್ BM ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani. Prime Minister Narendra Modi has called for a stronger India-Indonesia strategic partnership, saying it will contribute not only to the prosperity of the two nations, but also to regional and global peace and stability. Addressing the Indonesian Parliament in Jakarta,

ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮಾ ಸಾಲಿರ. ಇಂದು ಭಕ್ತಿಗೀತೆಗಳನ್ನು ಕೇಳ್ತಾ ಒಂದು ದೇವಾಲಯದ ಕುರಿತು ಕಿರು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಣ. ಈ ಪ್ರದೇಶದಲ್ಲಿ ಬರಗಾಲ ಬಂದರೆ ಈ ದೇವರಿಗೆ ಅಭಿಷೇಕ ಮಾಡಿದ್ರೆ ಮಳೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಹಾಗಾಗಿ ಈ ದೇವಾಲಯವನ್ನು ಮಳೆ ಗಣಪತಿ ದೇವಾಲಯ ಅಂತ ಕೂಡ ಕರೀತಾರೆ. ಹಾಗೆ ಜಡೆ ಗಣಪತಿ ದೇವಾಲಯ ಕೂಡ ಅಂತ ಕರೀತಾರೆ. ಯಾವುದು ಈ ದೇವಾಲಯ? ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಒಂದು ಭಕ್ತಿ ರಚನೆಯ ನಂತರ. ಆರಂಭದಲ್ಲಿ ಕೇಳೋಣ ವಾದಿರಾಜರ ರಚನೆ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಹಾಡಿದರೆ ಅಭಿರಾಮ್ ಕೆ.

ಗಣಪತಿಯನ್ನು ವಂದಿಸುವ ಗೀತೆಯನ್ನು ಕೇಳಿದ್ರಲ್ಲ, ಕೇಳಿದ್ರೆ ಇನ್ನು ಮಳೆ ಗಣಪತಿ ಜಡ ಗಣಪತಿಯ ದೇವಾಲಯದ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ದೇವಾಲಯ ಇರುವುದು ಚಿತ್ರದುರ್ಗದ ಸಮೀಪ ಇರುವಂತಹ ಹೊಳಲ್ಕೆರೆ ತಾಲೂಕಿನಲ್ಲಿ. ಇದು ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ ಬಯಲು ಗಣಪತಿ, ಪ್ರಸನ್ನ ಗಣಪತಿ ಅಂತ ಕೂಡ ಹೆಸರು ಕೂಡ ಇದೆ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಕಾಣಬಹುದು ಈ ದೇವಾಲಯಕ್ಕೆ. ಈ ದೇವಾಲಯ 15ನೇ ಶತಮಾನದಲ್ಲಿ ಗುತ್ಯಪ್ಪ ನಾಯಕ ಎಂಬುವರು ನಿರ್ಮಿಸಿದರು ಎಂಬ ಉಲ್ಲೇಖವನ್ನು ಕೂಡ ಕಾಣ್ತೇವೆ. ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಈ ಒಂದು ಭಕ್ತಿಗೀತೆಯ ನಂತರ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಗೀತಾರಾಧನಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಜೋಗ ಗಣಪತಿ, ಮಳೆ ಗಣಪತಿ ದೇವಾಲಯದ ಕುರಿತು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಮುಖ್ಯ ವಿಗ್ರಹವು 30 ಅಡಿ ಎತ್ತರವಿದ್ದು ಕಪ್ಪು ಶಿಲೆಯಲ್ಲಿ ಕೆತ್ತಲಾಗಿದೆ. ವಿಗ್ರಹದ ತಲೆಯ ಮೇಲೆ ಜಡೆ ಇರುವುದರಿಂದ ಜಡೆ ಗಣಪತಿ ಅಂತ ಕೂಡ ಹೆಸರು ಬಂದಿದೆ. ಈ ಪ್ರದೇಶದಲ್ಲಿ ಬರಗಾಲ ಬಂದ್ರೆ ಈಗಾಗಲೇ ಹೇಳಿದಂಗೆ ಗಣೇಶನಿಗೆ ನೀರಿನ ಅಭಿಷೇಕವನ್ನ ಮಾಡಿದ್ರೆ ಮಳೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಈ ಜನರಲ್ಲಿದೆ. ಹಾಗಾಗಿ ಈ ದೇವಾಲಯವನ್ನು ಮಳೆ ಗಣಪತಿ ದೇವಾಲಯ ಅಂತ ಕೂಡ ಕರೀತಾರೆ. ಮತ್ತಷ್ಟು ವಿಚಾರಗಳು ಈ ಒಂದು ಭಕ್ತಿ ರಚನೆಯ ನಂತರ. ಇನ್ನೊಂದು ಹೇಳಿ, ಬಸವೇಶ್ವರರ ಒಂದು ವಚನ ಅಂತರಂಗದಲ್ಲಿ ಅರಿವಾದಳೆ, ಬಾಲಚಂದ್ರನ ಕೊಡವರ ದನಿಯಲ್ಲಿ

ಈ ದೇವಾಲಯ ಇರುವುದು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿ ಸಾರಿಗೆ ಹಾಗೂ ಖಾಸಗಿ ವಾಹನಗಳ ಮೂಲಕ 30 ನಿಮಿಷದಲ್ಲಿ ದೇವಾಲಯವನ್ನ ನೀವೇನಾದರೂ ಆ ಭಾಗದಲ್ಲಿ ಹೋದ್ರೆ ತಲುಪಬಹುದು. ನೀವು ಕೂಡ ಚಿತ್ರದುರ್ಗದ ಕೋಟೆಯನ್ನು ನೋಡಲು ಹೋದಾಗ ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ದೇವರನ್ನ ಕಣ್ತುಂಬ ನೋಡಿ ಆಶೀರ್ವಾದವನ್ನ ಪಡೆಯಬಹುದಾಗಿದೆ. ಇದಾಗಿತ್ತು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಜಡೆಗಣಪತಿ ಮಳೆ ಗಣಪತಿ ದೇವಾಲಯದ ಕುರಿತು ಕಿರು ಮಾಹಿತಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸುರೇಶ್ ರಾವ್ ಅತ್ತೂರವರ ಕಂಠದಲ್ಲಿ ವ್ಯಾಸರಾಯರ ರಚನೆಯನ್ನು.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮಾಣಿಕ್ ನೇಳಗಿ ಅವರಿಂದ.
1: ಸಂಬಂಧಗಳು ಬದುಕಿನ ದಿಕ್ಕನ್ನು ಬದಲಿಸುತ್ತವೆ. ಒಳ್ಳೆಯ ಸಂಬಂಧಗಳು ಜೀವನದ ಸೌಂದರ್ಯವನ್ನು ಹೆಚ್ಚಿಸಿ ಆನಂದದ ಕಡಲೆಡೆಗೆ ಕೊಂಡೊಯ್ಯುತ್ತವೆ. ಆಗ ಬದುಕು ಹಗುರವೆನಿಸಿ ಮನ ಉಲ್ಲಾಸದಲ್ಲಿ ತೇಲುತ್ತದೆ. ಕೆಟ್ಟ ಸಂಬಂಧಗಳು ಬಾಳಿಗೆ ಕೆಟ್ಟ ತಿರುವು ನೀಡಿ ಅಪಘಾತಗಳಿಗೆ ಈಡು ಮಾಡಿ ದುಃಖವೇ ಬದುಕಾಗಿಸಿ ಚಿಂತೆಗಳ ಗೂಡಾಗಿಸಿ ದುರಂತದಲ್ಲಿ ಕೊನೆಗೊಳಿಸಲೂಬಹುದು. ಮನುಜ ಮಧುರ ಸಂಬಂಧಗಳತ್ತ ಹೆಚ್ಚು ಗಮನ ಕೊಡಬೇಕಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ವ್ಯಕ್ತಿ ಸಂಬಂಧಗಳಿಂದ ದೂರವಾಗುತ್ತಿದ್ದಾನೆ. ತನ್ನ ಮಡದಿ, ಮಕ್ಕಳು, ತಾಯಿ, ತಂದೆಯವರೊಂದಿಗೂ ಹೆಚ್ಚು ಬೆರೆಯದೆ ಹಬ್ಬಗಳ ದಿನದಂದು ಸಹ ಕುಟುಂಬಗಳಿಂದ ದೂರ ಇರುತ್ತಿರುವುದು ನೋವಿನ ಸಂಗತಿ. ಹಣವಂತರು ದುಡ್ಡಿದ್ದವರ ಜೊತೆ ಹೆಚ್ಚು ಸಂಬಂಧಗಳನ್ನು ಬೆಳೆಸಿ ಆರ್ಥಿಕವಾಗಿ ಅವರ ಸಂಬಂಧಗಳು ಕುಸಿದಾಗ ಅವರ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಅವರಿಗೆ ಮಾನವೀಯ ದೃಷ್ಟಿಯಿಂದಲೂ ಸಹ ಸಂತೈಸದೆ ಅವರಿಗೆ ನಡುನೀರಿನಲ್ಲಿ ಬಿಟ್ಟು ಬಿಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಹೆತ್ತ ತಂದೆ ತಾಯಿಗಳನ್ನು ಉಳ್ಳವರು ಮನೆಯಲ್ಲಿ ಆರೈಕೆ ಮಾಡುವುದು ಮರೆತಿದ್ದಾರೆ. ಜೀವಂತ ದೇವರುಗಳಾದ ಮಾತಾಪಿತರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವ ವಿಷಯ ನೋಡಿದರೆ ಕರುಳು ಕಿತ್ತು ಬರುತ್ತದೆ. ತಮ್ಮ ಇಡೀ ಬದುಕೆ ಮಕ್ಕಳಿಗಾಗಿ ಮೀಸಲಿಟ್ಟು ಅರೆ ಹೊಟ್ಟೆಯಲ್ಲಿ ಉಂಡು ಮಕ್ಕಳಿಗೆ ಯಾವುದೇ ತೆರದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡು ಮಳೆ ಬಿಸಿಲೆನ್ನದೆ ಹಗಲಿರಳು ದುಡಿದು ಯಾವುದಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ಓದಿಸಿದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ದೂಡುತ್ತಿರುವುದು ಕರುಳು ಕಿವುಚುವ ಕೆಲಸ. ಆರ್ಥಿಕವಾಗಿ ಸಬಲರಾದ ಬಹುತೇಕರು ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗದವರ ಸಂಬಂಧಗಳನ್ನು ನಯವಾಗಿ ಕಡಿದುಕೊಳ್ಳುತ್ತಿರುವುದು ಅಮಾನವೀಯ ಲಕ್ಷಣ. ಉದ್ದುದ್ದ ಭಾಷಣ ಮಾಡುತ್ತಿರುವವರು, ಉನ್ನತ ಶಿಕ್ಷಣ ಪಡೆದ ಹಲವರು ಗಟ್ಟಿ ಸಂಬಂಧಗಳಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ನೆಂಟರಿಷ್ಟರ ಜೊತೆಗಿನ ಸಂಬಂಧಗಳು ಸಹ ಹೆಚ್ಚು ಮಧುರತೆಯಿಂದ ಕೂಡಿರುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧಗಳು ಕೆಲವರಲ್ಲಿ ಹಳಸುತ್ತಿವೆ. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲು ಕಾರಣ. ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸಿ ಬೆಳೆಯುತ್ತಾರೆ. ನಾವು ಯಾರನ್ನು ಪ್ರೀತಿಸುವೆವೋ ಅವರಿಗೆ ಮಕ್ಕಳು ಸಹ ಪ್ರೀತಿಸುತ್ತಾರೆ. ನಾವು ದ್ವೇಷಿಸಿದರೆ ಅವರೂ ಸಹ ದ್ವೇಷ ಭಾವನೆಯಿಂದಲೇ ನೋಡುತ್ತಾರೆ. ದ್ವೇಷ, ಅಸೂಯೆ, ಅಹಂಕಾರಗಳು ಸಂಬಂಧ ಹದಗೆಡಲು ಕಾರಣವೆನ್ನಲಡ್ಡಿ ಇಲ್ಲ. ಇವುಗಳು ನಮ್ಮ ಮನಗಳಿಂದ ಹೊರಹಾಕಬೇಕಾಗಿದೆ. ಮನವನ್ನು

0: ಕಲುಷಿತಗೊಳಿಸಿ ಸಂಬಂಧಗಳನ್ನು ಹಾಳು ಮಾಡುತ್ತಿರುವ ಇವುಗಳಿಂದ ಮನುಷ್ಯ ಎಚ್ಚರದಿಂದ ಇರಬೇಕಾಗಿದೆ. ಬದುಕಿನಲ್ಲಿ ಏಳು ಬೀಳುಗಳು ಸಮುದ್ರದ ಅಲೆಯಂತೆ ಬಂದು ಹೋಗುತ್ತವೆ. ಉತ್ತಮ ಸಂಬಂಧಗಳು ಕಷ್ಟದ ಕಾಲದಲ್ಲಿ ನೆರವಿಗೆ ಬಂದು ನಮ್ಮನ್ನು ರಕ್ಷಿಸಿ ಪೋಷಿಸುತ್ತವೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು, ಬಾಲ್ಯದ ಗೆಳೆಯರು, ನೆರೆಹೊರೆಯವರ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬದುಕಿನಲ್ಲಿ ಬಡತನ ಸಿರಿತನ ಶಾಶ್ವತವಲ್ಲ. ಸಂಬಂಧಗಳು ಎಂದೆಂದಿಗೂ ಹಸಿರು ಬಳ್ಳಿಯಂತೆ ಸದಾಕಾಲ ಚಿಗುರೊಡೆದು ಬೆಳೆಯುತ್ತಿರಬೇಕು. ಆನಂದ ಮತ್ತು ನೆಮ್ಮದಿ ಸದಾ ಮನದೊಳಗಿರಬೇಕಾದರೆ ಉತ್ತಮ ಸಂಬಂಧಗಳು ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಕಷ್ಟಕಾಲದಲ್ಲಿ ನೆರವಿಗೆ ಧಾವಿಸುವುದು, ದುಃಖ ದುಮ್ಮಾನಗಳಲ್ಲಿ ಸಾಂತ್ವನ ಹೇಳುವುದು, ನೋವಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕೆ ಸಹಾಯಹಸ್ತ ಚಾಚುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ, ಜೊತೆಗೆ ಅನಂತ ಕಾಲದವರೆಗೆ ಜೀವಂತವಾಗಿರುತ್ತವೆ. ಈ ಬಗೆಯಲ್ಲಿ ನಾವು ಬಂಧು ಬಳಗ ನೆರೆಹೊರೆಯವರ ಸಂಗಡ ಬೆರೆತು ಬಾಳಲು ಅದುವೇ ಸಿಹಿ ಮಾವಿನ ಹೋಳು. ಅಸೂಯೆ ಅಹಂಕಾರ ಗರ್ವ ಅಳಿದು ಸಂಬಂಧಗಳು ಬೆಳೆದು ಹೆಮ್ಮರವಾಗಲಿ. ಸಂತಸದ ಬಾಳು ಎಲ್ಲರದಾಗಲಿ.
1: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ. ಈಗ ಕರುಣಾನುಭಾ ಬೆಳಕೆ, ಡಾಕ್ಟರ್ ಕುರುಜರಾಜ್ ಕರ್ಜಗಿ ಅವರಿಂದ ಕಥನ.
2: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ನನಗಾದಂತ ಘಟನೆ, ಬಹಳ ಮನಸ್ಸಲ್ಲಿ ಉಳ್ಕೊಂಡಿದೆ. ಅದೊಂಚೂರು ಆಧ್ಯಾತ್ಮಿಕ ಅಂತ ಅನಿಸ್ತಾ ಇದ್ದೆ ನನಗೆ. ಇತ್ತೀಚೆಗೆ ಪುಟ್ಟ ಹುಡುಗ ಆಗಿದ್ದಾಗ ನಾನು ನಮ್ಮ ಅಜ್ಜನ ಜೊತೆಗೆ ಬೆಳೆದೆ. ನಮ್ಮ ತಂದೆ ಸರ್ಕಾರಿ ನೌಕರದಾರರು, ಮೇಲೆ ಮೇಲೆ ವರ್ಗಾವಣೆ ಆಗೋದು, ಬಹಳ ಪ್ರಾಮಾಣಿಕರಾದ್ದರಿಂದ ಮೇಲೆ ಮೇಲೆ ವರ್ಗಾವಣೆ ಆಗ್ತಾ ಇತ್ತು. ಶಿಕ್ಷಣದ ತೊಂದರೆ ಆಗಬಾರದು ಅಂತ ನಾನು ನನ್ನ ಅಕ್ಕ ನಮ್ಮ ಅಜ್ಜಾಜಿ ಜೊತೆಗೆ ಬಾಗಲಕೋಟೆಯಲ್ಲಿ ಇದ್ವಿ. ಬಹಳಷ್ಟು ದಿವಸ ನನ್ನ ಅಜ್ಜನ ತೋಳಲ್ಲೇ ಬೆಳೆದದ್ದು ನಾನು. ಅವನೇ ನನಗೆ ಸರ್ವಜ್ಞ, ಜ್ಞಾನದ ರೂಪ ಅವನು. ಅವನು ಗೊತ್ತಿಲ್ಲದಂಥ ವಿಷಯ ಇಲ್ಲ, ಅವನು ಹೇಳುವಂಥ ರೀತಿ ಅನನ್ಯವಾದದ್ದು. ನನ್ನ ಕಲಿಸಿದ ರೀತಿ ಅತ್ಯಂತ ವಿಚಿತ್ರ, ಇನ್ನೂ ಅರ್ಥ ಆಗ್ತಾ ಇದ್ದಾನೆ. ಅಜ್ಜ ಕಲಿಸಿದ್ದು ನನಗೆ ಏನೇನು ರೀತಿಯಲ್ಲಿ ಕಲಿಸಿದ್ನಲ್ಲ ಅಂತ ಒಂದು ಅನುಭವ ನನಗೆ ಹಸಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ದೊಡ್ಡ ಪಾಠ ಕಲಿಸಿದೆ. ಪುಟ್ಟ ಹುಡುಗ ಕಲ್ಪನೆ ಮಾಡ್ಕೋಬೇಕು, ಸುಮಾರೊಂದು 5-6 ವರ್ಷ ಇರಬೇಕು ತನಗೆ. ಅವಾಗ ಹೊರಗಡೆ ಹೋಗಬೇಕು. ಅವಾಗೆಲ್ಲ ನಾವು ಕುಸುಬೆ ಅಂತ ಬೀಜ ಬರೋದು, ಕುಸುಬೆ ಬೀಜ ಗಾಣದ ಕೊಟ್ಬಿಟ್ಟು ಎಣ್ಣೆ ತೊಗೊಂಡ್ಬರ್ಬೇಕು. ಹೋಗಿ 2 ದಿವಸಕ್ಕೊಂದ್ಸಲ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗೋದು, ತರಕಾರಿ ತರೋಕೊಂದು ಚೀಲ ಅಜ್ಜ ಹೆಗಲಿಗೆ ಹಾಕೋನು, ನಡಿ ಹೋಗೋಣ ನಡಿ ಅಂತಿದ್ದ. ಬಾಗಲಕೋಟೆಯಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಬಾ ನನ್ನ ಜೊತೆಗೆ ಬಾ ಅಂತಿದ್ದ. ಕರ್ಕೊಂಡು ಹೋಗೋನು. ಸುಸ್ತಾಗಿದ್ದಂತ ಒಂದು ತಮಾಷೆ ಕತೆ ಹೇಳಬೇಕು, ಆಯಾಸ ಕರೆಗೆ ಹೋಗಬೇಕು. ಹೊರಗೆ ಹೊರಟಾಗ ತಲೆಗೊಂದು ಟೊಪ್ಪಿಗೆ ಹಾಕ್ತಿದ್ದ ನನಗೆ. ನನ್ನ ನೆನಪಿದೆ ಗಾಂಧಿ ಟೊಪ್ಪಿಗೆ ಅವಾಗೆಲ್ಲ ಬಹಳ ಕಾಮನ್, ತಲೆಗೆ ಹಾಕ್ತಿದ್ದ. ರಸ್ತೆ ಕಾಲಿಟ್ಕೊಂಡು ಜೋರ ಆಜ್ಞೆ ಕೊಡಬೇಕು, ನೋಡೋ ಕೈ ಹಿಡ್ಕೋಬೇಡ ನಂದು, ನನ್ನ ನೆರಳು ನೋಡ್ಕೊಂಡು ನನ್ನ ನೆರಳಲ್ಲೇ ಬರಬೇಕು ನೀನು ಅಂತಿದ್ದ. ಮೊದಮೊದಲು ಗೊತ್ತಾಗ್ತಿದ್ದಿಲ್ಲ ನಂಗೆ, ನಂತರ ಅರ್ಥ ಆಯ್ತು. ಅವನೇನು ಹೇಳ್ತಿದ್ದ ಅಂದರೆ ಬಿಸಿಲಿರ್ತದೆ, ಬಿಸಿಲಲ್ಲಿ ಹೋಗ್ಬೇಡ, ನಾನು ಹೇಗೂ ಹೋಗ್ತಿದ್ದೀನಲ್ಲ, ನನ್ನ ನೆರಳು ಬಿದ್ದಿರುತ್ತೆ, ಆ ನೆರಳಲ್ಲೇ ಅಡ್ಕೊಂಡು ಬರಬೇಕು ನೀನು. ಆಯ್ತು ಅಂತ ನನಗೋಸ್ಕರ ನಿಧಾನಕ್ಕೆ ನಡೀತಾ ಇದ್ದ ನಮ್ಮ ಅಜ್ಜ. ನನ್ನ ಕೆಲಸ ಬಹಳ ಕಷ್ಟದ್ದಾಗಿತ್ತು. ಅಜ್ಜ ಹೆಂಗೆಂಗೋ ತಿರುಗಿ ನಡೆದ್ರೆ ಆ ನೆರಳಿನ ದಿಕ್ಕು ಬದಲಾಗ್ತಾ ಇತ್ತಲ್ಲ, ನಾನು ಸುತ್ತಿ ಸುತ್ತಿ ಸುತ್ತಿ ಆ ನೆರಳಲ್ಲೇ ಹೋಗಬೇಕು. ಅವನು ಈ ಕಡೆ ತಿರ್ಕೊಂಡ್ರೆ ಈ ಕಡೆ ಬರಬೇಕು, ಈ ಕಡೆ ತಿರ್ಕೊಂಡು ಈ ಕಡೆ ಬರಬೇಕು. ಅವನ ಅಜ್ಜ ಎತ್ತರದ ಆಳಾದ್ರಿಂದ ನೆರಳು ಬೇಕಾದ ಶುದ್ಧವಾಗಿರ್ತಿತ್ತು. ನಾನು ಪುಟ್ಟ ಹುಡುಗ ಆಗಿದ್ದರಿಂದ ನೆರಳಲ್ಲಿ ಅಡ್ಕೊಳ್ಳೋದೇನು ಕಷ್ಟ ಆಗಿರಲಿಲ್ಲ. ಒಂದು ತಮಾಷೆ ವಿಷಯ ನನಗದು, ಓಡಾಡ್ತಾ ಓಡಾಡ್ತಾ ಇರಬೇಕು ಅವನ ಸುತ್ತಮುತ್ತಲು. ಈ ವಿಷಯ ಗೊತ್ತಿತ್ತಲ್ಲ ನಮ್ಮ ಅಜ್ಜನ ಸ್ನೇಹಿತರೆಲ್ಲ, ಹೊರಗೆ ಗೊತ್ತಷ್ಟು ಕೇಳಿ ಅನ್ನೋರು, ಶುರು ಆತನಪ್ಪ ಅಜ್ಜನ ನೆರಳಿ ನೋಡಿ ಆಟ ನಿಂದು ಅಂತ ಕೇಳ್ತಿದ್ರು. ಒಂದು 2 ವರ್ಷ ಹಿಂಗೆ ನಡೀತು ಸ್ವಾಮಿ. ಆಮೇಲೆ ನನ್ನ ತೊಂದರೆ ಶುರುವಾಯಿತು. ನಾನು ಎತ್ತರ ಆಗ್ತಾ ಇದ್ದೆ, ಅಜ್ಜನ ನೆರಳು ಸಾಕಾಗ್ತಿದ್ದಿಲ್ಲ. ನಾನು ಎಷ್ಟೇ ತಲೆ ಬಗ್ಸಿ ಹಿಂಗೆ ಹಿಂಗೆ ಓಡಿದ್ರು ಕೂಡ ಪೂರ್ತಿ ನೆರಳಲ್ಲಿ ಹೋಗೋದು ಸಾಧ್ಯ ಆಗ್ತಿರ್ಲಿಲ್ಲ. ಒಮ್ಮ ಅಜ್ಜನ ಕೇಳಿದೆ, ಅಜ್ಜ ಮೊದಲು ನೆರಳು ಸಾಕಾಗ್ತಿತ್ತು, ಈಗ ಸಾಕಾಗಲ್ಲ ನನಗೆ, ಬಿಸಿಲು ಬಂದೇ ಬರ್ತದೆ ನನಗೆ ಅಂತಂದೆ. ಆತ ಹೇಳದಂತ ಮಾತಿದೆಯಲ್ಲ ಸ್ನೇಹಿತರೆ, ಇವತ್ತಿಗೂ ನನಗೆ ಪಾಠ ಆಗಿ ನಿಂತಿದೆ. ನೋಡೋ, ಸಣ್ಣವನಿದ್ದಾಗ ನಿನಗೆ ಮತ್ತೊಬ್ಬರದು ದೊಡ್ಡವ್ರದ್ದು ನೆರಳು ಬೇಕು, ಅವ್ರ ನೆರಳಲ್ಲೇ ಕರಗೋದನ್ನು ಕಲಿಬೇಕು ನೀನು. ಅವ್ರ ನೆರಳೊಳಗೆ ನಿನಗೆ ತಂಪು ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ. ಆದರೆ ನೀನು ದೊಡ್ಡವನಾದ ಹಾಗೆ ಆ ನೆರಳು ಸಾಕಾಗೋದಿಲ್ಲ ಕಣೋ ನಿನಗೆ.

0: ಆಗ ನಿಮ್ಮ ಮತ್ತೊಬ್ಬರ ನೆರಳಲ್ಲಿ ನಡೆಯೋದನ್ನು ಬಿಡಬೇಕು, ಇನ್ನು ನೆರಳು ಬೆಳೆಸ್ಕೋಬೇಕು, ಅದು ನೀನು ಪ್ರಬುದ್ಧನಾಗುವ ಸಂಕೇತ ಅಂದರು. ಎಷ್ಟು ಅದ್ಭುತ ಮಾತಲ್ಲ! ಅವತ್ತು ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ, ಅರ್ಥ ಆದದ್ದು ಆಮೇಲೆ. ದಯವಿಟ್ಟು ತಿಳ್ಕೊಳ್ಳಿ, ದ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ಸೈಟ್. ಮೌಲ್ಯದ ಹೆಜ್ಜೆಗಳ ಗುರುತಾಗೋದು ನಮಗೆ ಕಾಲ ಕಳೆದ ಮೇಲೇನೆ. ಬಾಲ್ಯದಲ್ಲಿ ಏನೋ ಕಲ್ತಿರ್ತೀರಿ, ಗೊತ್ತಾಗಿರಲಿಲ್ಲ, ಶಿಕ್ಷಕರು ಬೈದಿರ್ತಾರೆ, ಅಪ್ಪ ಅಮ್ಮ ಬುದ್ಧಿ ಹೇಳಿರ್ತಾರೆ, ಆಗ ಸಿಟ್ಟು ಬಂದಿರುತ್ತೆ. 20 ವರ್ಷದ ಮೇಲೆ ಅರ್ಥ ಆಗುತ್ತೆ, ಅಯ್ಯೋ ಅದೇ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದದ್ದು ಅಂತ. ನಮ್ಮ ಅಜ್ಜನ ಮಾತು ಸತ್ಯ ಅನಿಸುತ್ತಲ್ಲ. ನಾವು ಸಣ್ಣವರಿರುವಾಗ ದೊಡ್ಡವ್ರ ನೆರಳಲ್ಲೇ ಬದುಕಬೇಕು, ಅವ್ರ ಆದರ್ಶಗಳಲ್ಲೇ ಬದುಕಬೇಕು, ಆದರ್ಶಗಳಲ್ಲಿ ಕರಗಬೇಕು, ನಾವು ಹೋಗಬೇಕು. ಆದ್ರೆ ಎಷ್ಟು ಅಂತ ನಮ್ಮ ಮತ್ತೊಬ್ಬರ ನೆರಳಲ್ಲಿ ನಡೀತೀರಿ ನೀವು? ಎಷ್ಟೊಂದು ಸ್ವತಂತ್ರವಾಗಿ ಬದುಕದೇ ಇರೋಕೆ ಸಾಧ್ಯ ಇದೆ? ನಾವೇನು ಸ್ವತಂತ್ರವಾಗಿ ಚಿಂತನೆ ಮಾಡೋದು? ಬರೀ ಮತ್ತೊಬ್ಬರ ಮಾತು, ವಿಚಾರ, ನಡವಳಿಕೆಗಳನ್ನು ಅನುಕರಿಸುವಂತ ಈ ನೆರಳುಗಳಿಂದ ನಾವು ಹೊರಗೆ ಬರಬೇಕು, ನಮ್ಮ ಸ್ವಂತ ನೆರಳನ್ನು ಹಾಕೋಬೇಕು. ಎಷ್ಟು ಒಳ್ಳೆ ಮಾತಲ್ಲ ಸ್ನೇಹಿತರೆ! ಬಾಲ್ಯದಲ್ಲಿ ನೆರಳುಗಳಲ್ಲೇ ಇರಬೇಕು, ದೊಡ್ಡವರು ಆದಾಗೆ ಆ ನೆರಳಿಂದ ಹೊರಗೆ ಬಂದು ನಮ್ಮ ನೆರಳನ್ನು ಸ್ಥಾಪನೆ ಮಾಡ್ಕೋಬೇಕು, ಸ್ವಂತ ವಿಚಾರ ಮಾಡ್ಕೊಳ್ಳೋ ಕಲಿಬೇಕು. ಅದು ಬಹುಶಃ ಜೀವನ ವೃದ್ಧಿಯಾಗುವಂತಹ ಲಕ್ಷಣ ಅನಿಸುತ್ತೆ.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕ್ಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ಕಾರ್ಯಕ್ರಮ ನೇಗಿಲ ಮಿಡಿತ. ಇವತ್ತಿನ ವಿಷಯ ಕತ್ತೆ ಹಾಲಿನ ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ತಜ್ಞರಾದ ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಡಿಸಬೇಕು.
4: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
6: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ಈ ಒಂದು ಕತ್ತೆ ಹಾಲಿನ ಪ್ರಯೋಜನ ಹಾಗೂ ಮೌಲ್ಯವರ್ಧನೆ, ಏನಪ್ಪಾ ಕತ್ತೆ ಹಾಲು ಅಂತ ಹೇಳಿ ಎಲ್ಲರೂ ನೆಗ್ಲೆಕ್ಟ್ ಮಾಡುವಂತಹ ಒಂದು ಕತ್ತೆ ಅಂದ್ರೇನೆ ನೆಗ್ಲೆಕ್ಟಿಂಗ್ ಪ್ರಾಣಿ ಅದು. ಸೊ ಏನಂದ್ರೆ ಕತ್ತೆ ಅನ್ನೋದು ಅದು ಎಷ್ಟು ಅದಕ್ಕೆ ಹೆಸರಿ ತಕ್ಕ ಹಾಗೆ ಅದರಲ್ಲಿ ಇರತಕ್ಕಂತ ಹಾಲಿನ ಒಂದು ಗುಣಮಟ್ಟಗಳು ಏನದವಲ್ಲ, ಇದು ತುಂಬಾ ಬಹುಮುಖ್ಯವಾಗಿ ಇವತ್ತು ಯಾರಿಗೂ ಗೊತ್ತಿರಕ್ಕಿಲ್ಲ. ಇದು ಏನಪ್ಪಾ ಅಂದ್ರೆ ಕತ್ತೆ ಹಾಲು ಒಬ್ಬ ತಾಯಿಯ ಎದೆ ಹಾಲಿಗೆ ಸಮ. ಕತ್ತೆ ಹಾಲು ಮತ್ತು ತಾಯಿಯ ಎದೆ ಹಾಲು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎರಡೂ ಸೇಮ್. ಈಗ ನಾವು ಬೇಬೀಸ್ಗೆ ಈಗ ಜನರಲ್ ಆಗಿ ಕೆಲವೊಬ್ಬ ಮಹಿಳೆಯಲ್ಲಿ ಎದೆ ಹಾಲು ಕಡಿಮೆ ಆಗೋದಿರ್ಬೋದು, ಅಥವಾ ಪಾಪ ಹುಟ್ಟಿದ ನಂತರ ಎದೆ ಹಾಲು ಬರದೇ ಇರುವಂತಹ ಸಾಧ್ಯತೆಗಳು ಇರಬಹುದು, ಹಾರ್ಮೋನ್ ವೇರಿಯೇಷನ್ ಇಂದಾಗಿ ಈ ರೀತಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಇನ್ಫ್ಯಾಂಟ್ಸ್ ಅಂತ ಏನು ಸಣ್ಣ ಶಿಶುಗಳು ಅಂತ ಕರಿತೀವಲ್ಲ, ಅವುಗಳಿಗೆ ಎದೆ ಹಾಲು ಸಿಗದೆ ಮಾಲ್ ನ್ಯೂಟ್ರಿಷಂಟ್ ಆಗಿ ಅಥವಾ ತುಂಬಾ ವೀಕ್ ಆಗಿ ಅವು ಮಕ್ಕಳುಗಳು ತುಂಬಾ ಆರೋಗ್ಯದ ಒಂದು ಸಮಸ್ಯೆವನ್ನ ಅನುಭವಿಸ್ತಾ ಇದಾವೆ. ಅವುಗಳ ಒಂದು ಪರಿಹಾರಕವಾಗಿ ಈ ಕತ್ತೆ ಹಾಲು ಇತ್ತೀಚಿನ ದಿನದಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕತ್ತೆಯನ್ನ ಸಾಕುವಂತಹ ರೈತರು ಇವತ್ತು ಖುಷಿಯಿಂದ ಹೇಳ್ಕೊಂತ ಇದ್ದಾರೆ, ನಮಗೆ ತುಂಬಾ ಆದಾಯ ಬರ್ತಾ ಇದೆ. ಕತ್ತೆ ಹಾಲು ಏನ್ ಡಿಮ್ಯಾಂಡ್ ಇದೆ ಅಂದ್ರೆ 1 ಲೀಟರ್ ಹಾಲಿಗೆ ಏನು ಜನರಲ್ ಆಗಿ ರೇಟ್ ಸಿಗ್ತಾ ಇದೆ, ನಮಗೆ ಅದನ್ನೇ ಒಣಗಿಸಿ ಹಾಲು ಪುಡಿ ಮಾಡೋದ್ರಿಂದ ಈಗ ನಮಗೆ ಗೊತ್ತಿದೆ ಈ ಹಸುವಿನ ಹಾಲು ನಮಗೆ ಜನರಲ್ 50-60 ರೂಪಾಯಿ ಸಿಗುತ್ತೆ, ಗೋಟ್ ಮಿಲ್ಕ್ ಮ್ಯಾಕ್ಸಿಮಮ್ 100 ರೂಪಾಯಿದಲ್ಲಿ ಗೋಟ್ ಮಿಲ್ಕ್ ಶೀಪ್ ಮಿಲ್ಕ್ ಸಿಗ್ತಾ ಇದೆ. ಬಟ್ ಏನಂದ್ರೆ ಈ ತಾಯಿಯ ಎದೆ ಹಾಲನ್ನು

0: ಅದಕ್ಕೆ ಸರಿಸಮವಾಗಿ ಇರ್ತಕ್ಕಂತ ಹಾಲು ಇದೆ ಅಂದ್ರೆ ಭೂಮಿ ಮೇಲೆ ಅದು ಕತ್ತೆ ಹಾಲಿನಲ್ಲಿ ಮಾತ್ರ. ಯಾಕಪ್ಪ ಅಂದ್ರೆ ಈ ಕತ್ತೆ ಹಾಲಿನಲ್ಲಿ ಏನು ಪ್ರೋಟೀನ್ ಇರುತ್ತಲ್ಲ, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಇವೆಲ್ಲ ಏನಾಗುತ್ತೆ ಆಕಳ ಹಾಲಿನಲ್ಲೂ ಕೂಡ ಇದಾವೆ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಆಕಳಿನ ಹಾಲಿನಲ್ಲಿ, ಫ್ಯಾಟ್ ಇರುತ್ತೆ. ಹಾಗಾಗಿ ಬೇಬಿಗಳಿಗೆ ಡೈಜೆಷನ್ ಪ್ರಾಬ್ಲಮ್, ಅಲರ್ಜಿಕ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಬೇಬೀಸ್ಗೆ ತಾಯಿ ಇದೆ ಹಾಲು ಬರದೇ ಇದ್ರೆ ಕೊಡಿಸೋದೆ ನೇರವಾಗಿ ನಾವು ಆಕಳ ಹಾಲು. ಆದ್ರೆ ಆಕಳ ಹಾಲು ಕೆಲವೊಬ್ಬ ಬೇಬೀಸ್ಗೆ ಅದು ಅಲರ್ಜಿ ಉಂಟಾಗುತ್ತೆ, ಆಮೇಲೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಆಗಿ ಲೂಸ್ ಮೋಷನ್ ಆತರ ಒಂದು ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತವೆ. ಅವುಗಳ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂತ ಅದಕ್ಕೆ ಸರಿ ಹೊಂದುವಂತ ಹಾಲು ಯಾವ್ದಂದ್ರೆ ಕತ್ತೆ ಹಾಲು. ಇದು ಕೂಡ ಈ ರೈತರು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕತ್ತೆ ಸಾಕಾಣಿಕೆ ಮಾಡುವಂತ ರೈತರು 5,000 ರಿಂದ 7,000 ರೂಪಾಯಿ ಪರ್ ಲೀಟರ್ ಹಾಲಿಗೆ, ಪ್ರತಿ ಲೀಟರ್ ಗೆ 5,000 ರಿಂದ 7,000 ರೂಪಾಯಿಗೆ ಮಾರ್ತಾ ಇದಾರೆ. ಇದನ್ನ ನಾವು ಒಣಗಿಸಿ ನಾವು ಮಾರೋದ್ರಿಂದ 1 ಲಕ್ಷ ರೂಪಾಯಿ, 1 ಕೆಜಿ ಪೌಡರ್ ಗೆ 1 ಲಕ್ಷ ರೂಪಾಯಿ ಬೇಡಿಕೆ ಇದೆ ಮಾರ್ಕೆಟ್ ನಲ್ಲಿ. ಇವನ್ ಇಂಡಿಯಾದಲ್ಲಿ ಇರಬಹುದು ಮತ್ತ ಬೇರೆ ಬೇರೆ ದೇಶಗಳಿಗೆ ಈ ಕತ್ತೆ ಹಾಲು ಫ್ರೆಶ್ ಆಗಿರ್ಬೋದು ಅಥವಾ ಪುಡಿ ಮಾಡಿರ್ತಕ್ಕಂತ ಹಾಲು ಕೂಡ ಬೇರೆ ಬೇರೆ ದೇಶಗಳಿಗೆ ನಾವು ಇವತ್ತು ಕಳಿಸ್ತಾ ಇದೀವಿ. ಮೇಲೆ ನಾರ್ತ್ ಅಮೆರಿಕಾ ಇರ್ಬೋದು, ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಮಧ್ಯ ಪ್ರಾಂಚ್ಯ ದೇಶಗಳಲ್ಲಿ ಇರ್ಬೋದು, ಆಫ್ರಿಕನ್ ಕಂಟ್ರಿಯಲ್ಲಿ ಮತ್ತೆ ನಮ್ಮ ಏಷ್ಯಾ ಕಂಟ್ರಿದಲ್ಲಿ ಕೂಡ ಈ ಒಂದು ಕತ್ತೆ ಹಾಲಿನ ಒಂದು ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ರೈತರಿಗೆ ಕೂಡ ನಾನು ಏನ್ ಸಜೆಸ್ಟ್ ಮಾಡಕ್ ಹೇಳ್ತೀನಿ ಅಂದ್ರೆ, ಕತ್ತೆಗಳನ್ನ ಸಾಕ್ಲಿಕ್ಕೆ ಯಾರಾದ್ರೂ ಇಚ್ಛೆ ಪಡುವಂತ ರೈತರಿದ್ರೆ ದಯವಿಟ್ಟು ಕತ್ತೆಗಳನ್ನ ಸಾಕಿ ಹಾಗೂ ಅವುಗಳ ಒಂದು ಹಾಲನ್ನ ಫ್ರೆಶ್ ಹಾಲನ್ನು ಮಾರಬಹುದು, ಅಥವಾ ನೀವು ಅದಕ್ಕೆ ಉಪಯೋಗವಾಗಿ ಮೌಲ್ಯವರ್ಧಿತ ಪದಾರ್ಥ ಅಂದ್ರೆ ಹಾಲಿನ ಪುಡಿಯನ್ನ ಈ ಸ್ಪ್ರೇ ಡ್ರೈಯರ್ ತಂತ್ರಜ್ಞಾನ ಮುಖಾಂತರ ಹಾಲಿನ ಪುಡಿಯನ್ನ ತಯಾರಿಸಿ ನೀವು ಮಾರ್ಕೆಟ್ ಗೆ ಮಾರೋದ್ರಿಂದ ನಿಮ್ಮ ಆದಾಯದಲ್ಲಿ 1 ಲಕ್ಷ ಪ್ರತಿ ಕೆಜಿ ಹಾಲಿನ ಪುಡಿಗೆ ಮಾರುವಂತ ಸಾಧ್ಯತೆ ಇದೆ. ಈ ಬ್ಯೂಟೈರಿಕ್ ಆಸಿಡ್ ಕಡಿಮೆ ಹೊಂದಿರತಕ್ಕಂತ ಈ ಹಾಲು ಯಾವ್ದಂದ್ರೆ ಕತ್ತೆ ಹಾಲು. ಇದು ತಾಯಿ ಹಾಲು ಮತ್ತು ಕತ್ತೆ ಹಾಲಲ್ಲಿ ಈ ಬ್ಯೂಟೈರಿಕ್ ಆಸಿಡ್ ಕಡಿಮೆ ಇರೋದ್ರಿಂದ ಚಿಲ್ಡ್ರನ್ಸ್ ಗೆ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆಸಕ್ತಿ ಉಳ್ಳಂತಹ ಯುವಕರು ಮತ್ತು ರೈತ ಮಹಿಳೆಯರು, ಕೃಷಿ ಸಖಿಯರು, ಯಾರಾದರೂ ಇದರ ಬಗ್ಗೆ ಏನಾದರೂ ಸ್ವಂತ ಸ್ವಉದ್ಯೋಗ ಸ್ಟಾರ್ಟ್ ಮಾಡ್ಬೇಕನ್ನೋರು ಒಂದು ಯಾವ ರೀತಿ ಮೌಲ್ಯವರ್ಧನೆ ಮಾಡಬಹುದು ಅನ್ನೋ ಒಂದು ವಿಧಾನವನ್ನ ನಾವು ಸ್ಟ್ಯಾಂಡರ್ಡ್ ಮಾಡಿದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ. ಅದನ್ನ ತಮಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಯಾರಾದರೂ ಇಚ್ಛೆ ಇದ್ದವರು ನಮ್ಮನ್ನ ಸಂಪರ್ಕಿಸಿ. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ 7829201724. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನೆವಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಕಾರ್ಯಕ್ರಮ ಹೆಲ್ತ್ ಟಿಪ್ಸ್ ಯೋಗ ಪ್ರಾಣಾಯಾಮ ಈ ಕುರಿತು ಮಾಹಿತಿ ನೀಡುತ್ತಾರೆ ಗೋಪಾಲಕೃಷ್ಣ ಹೆಗಡೆ.
3: ನಮಸ್ಕಾರ ಎಲ್ಲರಿಗೂ. ನಾನು ಗೋಪಾಲಕೃಷ್ಣ ಹೆಗಡೆ, ಯಲಹಂಕದ ಶ್ರೀ ಯೋಗ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಹಾಗೂ ಯೋಗ ತರಬೇತುದಾರ. ಇವತ್ತು ನಮ್ಮ ಶಿಕ್ಷಣದಲ್ಲಿ ಯೋಗವನ್ನು ಒಂದು ಭಾಗವಾಗಿ ಮಾಡ್ತಾ ಇದ್ದಾರೆ. ನಾನು ಇವತ್ತು ಒಂದೆರಡು ಯೋಗದ ಕೆಲವೊಂದು ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಈ ಯೋಗ ಶುರು ಮಾಡುವಾಗ ಓಂಕಾರದಿಂದ ಪ್ರಾರಂಭ ಮಾಡ್ತೇವೆ. ಯಾಕೆ ಓಂಕಾರವನ್ನೇ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ. ಅ ಉ ಮ ಈ ಮೂರು ಅಕ್ಷರಗಳಿಂದ ಓಂಕಾರ ಆಗಿದೆ. ನಾವು ಅಕಾರದ ಉಚ್ಚಾರಣೆ ಮಾಡಿದಾಗ ನಮ್ಮ ನಾಭಿಯ ಕೆಳಗೆ, ಅದು ಸೃಷ್ಟಿಯ ಭಾಗ, ಅಲ್ಲಿ ತರಂಗಗಳು ಎದ್ದು ನಮ್ಮ ಶಕ್ತಿ ಉತ್ಪನ್ನ ಆಗುತ್ತೆ. ಉಕಾರವನ್ನು ಉಚ್ಚಾರಣೆ ಮಾಡಿದಾಗ ದೇಹದ ಹೊಟ್ಟೆ ಭಾಗ, ಎದೆ ಭಾಗದಲ್ಲಿ ತರಂಗಗಳು ಉತ್ಪನ್ನವಾಗಿ ಅಲ್ಲಿ ಶಕ್ತಿ ಉದ್ದೀಪನವಾಗುತ್ತೆ, ತರಂಗಗಳು ಏಳ್ತವೆ. ಮಕಾರವನ್ನು ಉಚ್ಚಾರಣೆ ಮಾಡಿದಾಗ ಮುಖದ ಭಾಗದಲ್ಲಿ, ತಲೆಯ ಭಾಗದಲ್ಲಿ ತರಂಗಗಳು ಉಂಟಾಗಿ ಮನಸ್ಸಿಗೆ ಶಾಂತತೆಯನ್ನು

0: ಉಂಟು ಮಾಡತ್ತೆ. ಹಾಗಾಗಿ ಈ ಮೂರು ಶಬ್ದಗಳ ಮೂರು ಅಕ್ಷರಗಳ ಒಂದು ಶಬ್ದ ಅ ಊ ಮ ಓ ಅನ್ನುವಂಥ ಒಂದು ಶಬ್ದವಾಗಿ ಪರಿಣಾಮ ಆಗತ್ತೆ. ದೇಹದ ಸಂಪೂರ್ಣ ಭಾಗ ಕಾಲಿನಿಂದ ತಲೆಯವರೆಗೆ ನಮ್ಮ ಶಕ್ತಿ ಇದರಿಂದ ಉತ್ಪನ್ನ ಆಗತ್ತೆ. ಇದನ್ನೇ ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ನಾವು ಹೇಳ್ತೀವಿ, ಕ್ರಿಯೇಷನ್ನು ಮೇಂಟೆನೆನ್ಸ್ ಆ್ಯಂಡ್ ಮರ್ಜ್ ಅಂತ. ಸೊ ಹಾಗಾಗಿ ಓಂಕಾರವನ್ನು ನಾವು ಯೋಗದ ಪ್ರಾರಂಭದಲ್ಲಿ ಇದನ್ನು ಉಚ್ಚಾರಣೆ ಮಾಡಿ ಮೂರು ಸಾರಿ ಉಚ್ಚಾರಣೆ ಮಾಡಿ ಯೋಗವನ್ನು ಪ್ರಾರಂಭ ಮಾಡುವಂಥ ರೂಢಿ. ಇದು ವೈಜ್ಞಾನಿಕವಾಗಿಯೂ ಕೂಡ ಒಂದು ಪ್ರಚಲಿತವಾದಂಥ ವಿಚಾರ. ಮಕ್ಕಳೇ, ನಾನು ಓಂಕಾರದ ಬಗ್ಗೆ ಹೇಳಿದೆ. ಈಗ ಓಂಕಾರವನ್ನು ಎಷ್ಟು ಸರಿ ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಓಂಕಾರವನ್ನು ಕನಿಷ್ಠ ಮೂರು ಬಾರಿ ಉಚ್ಚಾರಣೆ ಮಾಡಬೇಕು. ಅ ಊ ಮ ಹೇಗೆ ನಾನು ಹೇಳಿಕೊಟ್ಟೆ, ಓ ಇಲ್ಲಿ ಅ ಊ ಮಗಳ ಒಂದು ಅಂತರ ಹೇಗಿರುತ್ತೆ ಅಂದರೆ, ಒಂದು 100% ಅಂತ ಇದ್ದಾಗ ನೀವು 25 ಭಾಗ ಅಕಾರದಲ್ಲಿ, ಇನ್ನೂ 25 ಭಾಗ ಉಕಾರದಲ್ಲಿ, ಇನ್ನೂ 25 ಭಾಗ ಮಕಾರದಲ್ಲಿ, ಹಾಗೂ ಉಳಿದ 25 ಭಾಗ ಶಾಂತವಾಗಿ ಮೌನವಾಗಿ ಇರುವಂತಹದ್ದು. ಈ ರೀತಿಯನ್ನು ಓಂಕಾರವನ್ನು ಹೇಳಬೇಕು. ಇದನ್ನು ಎಷ್ಟು ಸಾರಿ ಹೇಳಬೇಕು, ಕನಿಷ್ಠ 3 ಬಾರಿ ಅಥವಾ 9 ಬಾರಿ. ಧ್ಯಾನ ಓಂಕಾರದ ಧ್ಯಾನವನ್ನು ಮಾಡಿದರೆ ನೀವು 9 ಬಾರಿ ಈ ಓಂಕಾರವನ್ನು ಹೇಳಬಹುದು. ಅಥವಾ ನಿಮಗೆ ಸಾಧನೆ ಮಾಡಬೇಕು, ಇದನ್ನು ಜಾಸ್ತಿ ಅಭ್ಯಾಸ ಮಾಡಬೇಕು ಅಂತಾದಾಗ ಈ 9ರ ಗುಣಾಕಾರದಲ್ಲಿ 18, 27, 108 ಕೂಡ ನೀವು 108 ಸರ್ತಿ ಈ ಓಂಕಾರದ ಒಂದು ಪಠಣವನ್ನು ನೀವು ಮಾಡಬಹುದು. ಈ ಓಂಕಾರದ ಪಠಣ ಮಾಡೋದ್ರಿಂದ ನಾನು ಏನೇನು ಉಪಯೋಗ ಆಗುತ್ತೆ, ದೇಹದ ಕೆಳಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಹಾಗೂ ತಲೆಯ ಭಾಗದಲ್ಲಿ ನಮ್ಮ ತರಂಗಾಂತರಗಳು ಉದ್ದೀಪನಗೊಂಡು ಸಂಪೂರ್ಣ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಿಂದ ಇದು ಉತ್ತಮವಾದಂಥ ಒಂದು ಅಭ್ಯಾಸ. ಹಾಗೆ ಇದನ್ನು ನೀವು ಶಾಲೆಗೆ ಬಂದಾಗ ಪ್ರಾರ್ಥನೆ ಮಾಡುವಾಗ ಈ ಓಂಕಾರವನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಹೇಳಿಕೊಂಡು ನೀವು ನಿಮ್ಮ ದಿನನಿತ್ಯದ ಅಭ್ಯಾಸವನ್ನು ಮಾಡಿದಾಗ ಮನಸ್ಸು ಶಾಂತವಾಗಿರುತ್ತೆ, ಗ್ರಹಿಸುತ್ತೆ. ಶಿಕ್ಷಕರು ಹೇಳುವಂಥ ಏನು ವಿಷಯ ಇರುತ್ತೆ ಅದು ನಿಮ್ಮ ಗ್ರಹಿಕೆಗೆ ಸುಲಭವಾಗಿ ಸಾಧ್ಯವಾಗುತ್ತೆ ಮನಸ್ಸು ಶಾಂತವಾಗಿದ್ದಾಗ. ಮನಸ್ಸು ಶಾಂತ ಆಗಲಿಕ್ಕೆ ಈ ಓಂಕಾರದ ಪಠಣೆ ಅಥವಾ ಯಾವುದೇ ರೀತಿಯ ಪ್ರಾರ್ಥನೆ, ದೇವರ ಪ್ರಾರ್ಥನೆ ಇರ್ಬೋದು, ನಿಮ್ಮ ಇಷ್ಟ ದೇವತೆಯ ಪ್ರಾರ್ಥನೆ ಇರ್ಬೋದು, ಹಿರಿಯರ ಗುರುಗಳ ಪ್ರಾರ್ಥನೆ ಇರ್ಬೋದು, ಇದನ್ನು ನಾವು ಮಾಡಿ ಪಾಸಿಟಿವ್ ಆಗಿ ನಾವು ಗುಣಾತ್ಮಕವಾದ ಭಾವನೆಗಳನ್ನು ಹೊಂದಿ ನಮ್ಮ ದಿನವನ್ನು ಪ್ರಾರಂಭ ಮಾಡಿದಾಗ ಅವತ್ತಿನ ಇಡೀ ದಿನ ಬಹು ಉಪಯುಕ್ತವಾಗಿ ಇರುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ.
1: ಇದುವರೆಗೂ ಯೋಗ ಪ್ರಾಣಾಯಾಮ ಈ ಕುರಿತು ಗೋಪಾಲಕೃಷ್ಣ ಹೆಗಡೆಯವರಿಂದ ಮಾಹಿತಿಯನ್ನು ಕೇಳಿದಿರಿ. ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷಿನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಎಲ್ಲರಿಗೂ ನಮಸ್ಕಾರ, ನಾನು ಸಂತೋಷ್ MS, ಹಿರಿಯ

0: ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷೀಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಶ್ರೀಮತಿ ಹೆಚ್ ಕೆ ಚಿತ್ಕಲಾ ಅವರ ಹಾಡುಗಾರಿಕೆಯಿಂದ ಪ್ರಸಾರವಾಗುವುದು. 9:05 ಮಿಕ್ಸ್ ಮೇಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳುವಿರಿ. 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು ಕ್ರೀಡಾ ರಸಪ್ರಶ್ನೆಗಳನ್ನ ಕಾರ್ಯಕ್ರಮದಲ್ಲಿ ಕೇಳಲಾಗುವುದು. ಇನ್ನು 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾರ್ಧ. ಅಥ ವಾರ್ತಾ. ಭಾರತ ಇಂಡೋನೇಷ್ಯಾ ರಣನೀತಿಕ ಸಹಭಾಗಿತ್ವಸ್ಯ ಸುದೃಢಾಹ್ವಾನಂ ಕುರ್ವನ್ ಪ್ರಧಾನಮಂತ್ರೀ ಮೋದಿ ಅವದತ್ ಯತ್ ಏತತ್ ನ ಕೇವಲಂ ದ್ವಯೋಃ ದೇಶಯೋಃ ಸಮೃದ್ಧೌ ಅಪಿತು ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸ್ಥಿರತಾಸು ಚ ಯೋಗದಾನಂ ಪ್ರದಾಸ್ಯತಿ ಇತಿ. ಜಕಾರ್ತಾ ನಗರೆ ಇಂಡೋನೇಷ್ಯಾ ದೇಶಸ್ಯ ಸಂಸದಂ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಭಾರತಂ ವಿಕಾಸಸ್ಯ ಮಾರ್ಗಂ ಅನುಸರತಿ ನತು ವಿಸ್ತಾರವಾದಸ್ಯ.
4: भारत विस्तारवाद नहीं विकासवाद की नीति पर चलता है और इसलिए हम भारत में कहते हैं सबका साथ सबका विकास. आज मैं यही मंत्र यही भावना लेकर इंडोनेशिया के आप सभी सांसद सदस्यों के बीच आया. भारत और इंडोनेशिया के बीच समुद्र ताजा भविष्य का केंद्र है.
3: ಶ್ರೀ ಮೋದಿ ದ್ವಯೋಃ ದೇಶಯೋಃ ಜನಾನಾಂ ಲಾಭಾಯ ಯುಪಿಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಇತ್ಯೇತಾನ್ ಶಿಕ್ಷಾಂ ನವಾನವೇಷಣಂ ಚ ಸಮೇತ್ಯ ಆಂಕಿಕೀಯ ಸಾರ್ವಜನಿಕ ಅವಸಂರಚನಾಯಾಂ ಸಹಯೋಗಸ್ಯ ವರ್ಧನಾಯ ಅಪಿ ಬಲಂ ಪ್ರದತ್ತವಾನ್. ತತ್ಪೂರ್ವಂ ಪ್ರಧಾನಮಂತ್ರಿ ಮೋದಿ ಜಕಾರ್ತಾ ನಗರೆ ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಭೋಃ ಸುಬಿಯಾಂತೋ ಇತ್ಯನೇನ ಸಹ ಪ್ರತಿನಿಧಿಮಂಡಲಸ್ತರೀಯ ವಾರ್ತಾಂ ಕೃತವಾನ್. ಉಭಯ ನೇತೃಭ್ಯಾಂ ಪರಸ್ಪರ ಹಿತಸ್ಯ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಜ್ಞಾಪನಪತ್ರಾಣಾಂ ಆದಾನ ಪ್ರದಾನಮಪಿ ಕೃತಂ. ಶ್ರೀ ಮೋದಿ ವರ್ಯಾಯ ಏಕಸ್ಮಿನ್ ಸಮಾರೋಹೇ ರಾಷ್ಟ್ರಪತಿನಾ ಪ್ರಭೋಃ ಸುಬಿಯಾಂತೋ ಇತ್ಯನೇನ ಇಂಡೋನೇಷ್ಯಾ ಗಣರಾಜ್ಯಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರಂ ಬಿಂತಾಂಗ ಆದಿಪೂರ್ಣ ಇತಿ ಪ್ರದತ್ತ. ಶಿಲಾತೈಲ ಪ್ರಾಕೃತಿಕ ವಾತೇಂಧನ ಮಂತ್ರಿ ಹರದೀಪ ಸಿಂಗ್ ಪುರಿ ಅವದತ್ ಯತ್ ಯದಿ ಅಂತಾರಾಷ್ಟ್ರೀಯ ಸ್ತರೆ ಅಶೋಧಿತ ತೈಲಸ್ಯ ಮೂಲ್ಯಾನಿ ಸ್ಥಿರಾನಿ ಉತವಾ ನ್ಯೂನಾನಿ ಭವಂತಿ ತರ್ಹಿ ಆಂತರಿಕ ಪೆಟ್ರೋಲ್ ಡೀಸೆಲ್ ಇತ್ಯೇತಯೋಃ ಮೂಲ್ಯಾನಿ ಸಕಾರಾತ್ಮಕ ದಿಶಿ ಪ್ರವರ್ಧಂತೆ ಇತಿ ಅಪೇಕ್ಷಾ ಅಸ್ತಿ. ಮಂತ್ರಿ ವಿಶ್ವಾಸಂ ಪ್ರಕಟಿತವಾನ್ ಯತ್ ಉಪಭೋಕ್ತೃಭ್ಯಃ ದೃಕ್ಪಥಃ ಅನುಕೂಲಃ ಏವಸ್ತಿ ಯತಃ ವೈಶ್ವಿಕ ತೈಲ ವಾತೇಂಧನಾಪೂರ್ತಿಃ ನಿರಂತರಂ ವಿಸ್ತೃತಾ ಅಸ್ತಿ ಇತಿ. ನವದೆಹಲಿಯಾಂ ಅಸ್ಯ ವರ್ಷಸ್ಯ ವಿಕಸಿತ ಭಾರತ ಶಿಖರ ಸಮ್ಮೇಳನಂ ಸಂಬೋಧಯನ್ ಶ್ರೀಪುರಿ ಅವದತ್ ಯತ್ ಭಾರತೇನ ಅದ್ಯತನೀಯೇಷು ದಶಕೇಷು ವೈಶ್ವಿಕೋರ್ಜಾ ವ್ಯವಧಾನಾನಾಂ ಕೂಟನೀತಿಕ ಸಂವಾದಸ್ಯ ಸಮಾಯೋಜಿತ ನೀತಿಗತ ಹಸ್ತಕ್ಷೇಪಸ್ಯ ದೇಶೀಯೋತ್ಪಾದನ ವರ್ಧನಸ್ಯ ಆಯಾತಸ್ಯ ವಿವಿಧೀಕರಣಸ್ಯ ಚ ಸಂಯೋಜನಂ ಕೃತವಾನ್. ಏತಾಸು ಸಭಾಸು ವಿದೇಶಮಂತ್ರಿ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೇತ್ಯೇತಯೋ ಪಕ್ಷತಃ ಶುಭಕಾಮನಃ ಅಪಿ ಪ್ರೇಷಿತವಾನ್. ಪ್ರಧಾನಮಂತ್ರಿ ಕಾರ್ಯಾಲಯೇನ ವಿವಿಧ ಕ್ಷೇತ್ರೇಷು ಎಲ್

0: इत्यस्य संभाव्य प्रभावानां सज्जतो पायानां च समीक्षार्थं प्रधानमंत्री कार्यालये उच्चस्तरीय समीक्षा सभा आयोजिता प्रधानमन्त्रिणः प्रधानसचिवस्य डॉ पीके मिश्र वर्यस्य अध्यक्षतायां सेवातीर्थे ह्यः इयं सभा आयोजिता अस्यां सभायां पञ्चदशतोप्यधिकानां मन्त्रालयानां सचिवाः वरिष्ठाधिकारिणः च उपस्थिताः आसन् फुटबॉल क्रीडायां स्विट्जरलैंड देशः वैंकूवर नगरे पेनल्टी शूटआउट इत्येतस्यां क्रीडायां कोलंबिया देशं चत्वारि त्रीणि इत्यंकतालेन पराजित्य चतुःपञ्चाशदधिक ऊनविंशति शततमात् वर्षात् प्रथमवारं फीफा विश्वकप क्रीडायाः प्रागुपान्त्यचक्रे प्रविष्टवान् इति वार्ताः
1: ಸಮಯ ಸರಿಯಾಗಿ 7:10 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ ನಾನು ರವಿಕುಮಾರ್ ರವಿ ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು ಇಲ್ಲಿ ನಿಮ್ಮ ಸಿವಿಲ್ ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು ಬ್ಯಾಂಕ್ ಸಾಲ ಆಸ್ತಿ ಪಾಲು ವಿಭಾಗ ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು ಅಷ್ಟೇ ಅಲ್ಲ ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿ

0: ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೀಮತಿ ಹೆಚ್ ಕೆ ಚಿತ್ಕಾಲಾ ಅವರ 10:00 ಹಾಡು ಮಾತಾಡು ಕ್ರೀಡಾರಸ ಪ್ರಶ್ನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳಲಾಗುವುದು. 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುವರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುವಿರಿ. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು ನಮ್ಮ ಕನ್ನಡ ನಾಡು.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ದ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ದಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ದಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ದಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ದಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ದಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಮರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರೀ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು

0: ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262 2382950 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
1: ನಮ್ಮ ಜಿಲ್ಲೆಯಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪೆನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯಿತು. ಮಾನ್ಸೂನ್ ಸ್ಟಾರ್ಟ್ ಆದಾಗ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ, 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೇವೆ. 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೇವೆ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟ್ನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೇವೆ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮ್ಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಪಾರ್ಟಲ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದ್ದೀವಿ. ಕಂಟಿನ್ಯೂಸ್ ಆಗಿ ನಮ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವ್ರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
2: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕಂತ ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರು ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗ 79 ನಮಗೆ ಎಣ್ಣೆ ಮಳೆಯಾಗಿ 134% ಪ್ಲಸ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ

0: ಸಿಡ್ಯಾಕ್ ಜೊತೆ ಸರಣಿಯ ಎರಡನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
1: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗೆಯಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡುವುದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು. ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ, ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂತ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನ್ ಹೇಳಿದೆ, ಈ ಕ್ಯೂಬಿಟ್ಗಳನ್ನ ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂತಹ ವಸ್ತುಗಳಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತೆ ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂತಹ ಕಣಗಳಲ್ಲಿ ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂತಹ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂತ ಗುಣಲಕ್ಷಣಗಳು ಇರುತ್ತವೆ. ಇದನ್ನ ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ 2 ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ, ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನ ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧ ಇರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನು ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
0: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
1: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನ ಮಾಡಬೇಕಾದ್ರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷ

0: ನಾನು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತಮ್ಮ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನ ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
0: ಇಲ್ಲ, ಹಾಗೇನಾಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡೋದಿಲ್ಲ.
1: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ನಮ್ಮ ಸುತ್ತಮುತ್ತ, ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
0: ಖಂಡಿತ. ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನ ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
1: ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದ್ರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ ಅಂತ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ. ಈ ಕ್ವಾಂಟಮ್ ಕಂಪ್ಯೂಟರ್ಗಳು ನಾನು ಈಗಾಗಲೇ ಹೇಳದಂತೆ ಹೊಸ ಔಷಧಗಳನ್ನ ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನ ಬಳಕೆ ಮಾಡುವುದಕ್ಕೆ ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನ್ ಕರಿತೀವಿ, ಅಂದ್ರೆ ಭದ್ರತೆಯನ್ನು ಒದಗಿಸೋದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ

0: ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಶನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನವನ್ನು ಹೂಡಿಕೆಯನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಸಮಯ ಸರಿಯಾಗಿ 7:30:30 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ

0: ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕಾದಾಲತ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತನಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏಕ ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044888, 2237449. ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೊ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಬಿಯಾಂಟು ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು

0: ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ದತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾ ತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ದಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ದತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ದಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರ ಕೃತಜ್ಞತೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ

0: ಅಬ್ದುಲ್ಲಾತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನಿಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನಿಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್. 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ ಸರಿಯಾಗಿ 7:45 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳಿ 1976 ತೆರೆ ಕಂಡಂತಹ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ. ಸೋಮಶೇಖರ್ ಅವರು ನಿರ್ದೇಶಿಸಿದ್ದು, ಕಥೆಯನ್ನ ಸಲೀಂ ಜಾವೇದ್ ಅವರು ರಚಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿದ್ದಾರೆ ಡಾ ರಾಜ್ಕುಮಾರ್, ಸೀತಾ, ಕುಮುದ ಮುಂತಾದವರು. ಚಿತ್ರದ ಗೀತೆಯನ್ನ ಕೇಳಿ ಡಾ ರಾಜ್ಕುಮಾರ್ ಅವರ ಕಂಠದಲ್ಲಿ ಜೀವದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗ್ಬಹುದಾ? ಹೀಗಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಆಕಸ್ಮಿಕ ಚಿತ್ರದ ಗೀತೆಯನ್ನ. ಚಿತ್ರತೆರೆ ಕಂಡದ್ದು 1993 ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಿದ್ದಾರೆ. ರಾಜ್ಕುಮಾರ್ ಮಾಧವಿ ಹಾಗೂ ಗೀತಾ ಅವರು ನಟಿಸಿದ್ದಾರೆ. ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದರೆ ಆತ್ಮೀಯ ಕೇಳಿದರೆ 9:05 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಬಹುದು. ಸಮಯ 8:00 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದಾರೆ. ಶ್ರೀಮತಿ ಹೆಚ್ ಕೆ ಚಿತ್ಕಲಾರ್ ಅವರ ಹಾಡುಗಾರಿಕೆ ಪ್ರಸಾರ ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಶ್ರೀ ರಾಘವ ಅವರ ಕಂಬೋಜರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸ್ವಾತಿ ತಿರುನಾಳರ ಕೃತಿ ರಾಜೀವಶ ಬಾರೋ ಕೃಷ್ಣ ಶಂಕರಾಭರಣ ರಾಗ.

ಶ್ರೀಮತಿ ಹೆಚ್ ಕೆ ಚಿತ್ಕಲಾರವರ ಹಾಡುಗಾರಿಕೆಯನ್ನು ಇದುವರೆಗೂ ಜಿಎನ್ ಬಾಲಸುಬ್ರಹ್ಮಣ್ಯ ತ್ಯಾಗರಾಜರು ಹಾಗೂ ಸ್ವಾತಿ ತಿರುನಾಳರ ಕೃತಿಗಳನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ, ಸುರುಳಿ ಆರ್

ಗಣೇಶಮೂರ್ತಿ, ಮೋರ್ಚಿಂಗ್ ಎನ್ಜಿ ರಮಾಕಾಂತ್, ವಯಲಿನ್ ಮಧುಮುರಳಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
4: ನೋಡು ಇದೇನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳಿದರೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35 ಭಾವಗೀತೆಗಳನ್ನು ಕೇಳಿದಿರಿ. 10:00 ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುವುದು. ನೀವು ಸಂದೇಶಗಳನ್ನು ಕಳಿಸುವ ಮೂಲಕ ನಿಮ್ಮ ಉತ್ತರಗಳನ್ನು ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9481527600. 11:00 ನನ್ನ ಹಾಡು ನನ್ನ ಆಯ್ಕೆ. ಕೇಳುವರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:45 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬದ ಶ್ರೀಮತಿ ಪುಷ್ಪ ಪಿಎಂ ಹಾಗೂ ತಂಡದವರಿಂದ ಜಾನಪದ ಗೀತೆಗಳು ಪ್ರಸಾರಗೊಳ್ಳುತ್ತವೆ. ಇನ್ನು 11:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಮಾಹಿತಿಯನ್ನು ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. 11:30 ಚಿತ್ರಗೀತೆಗಳನ್ನು ಕೇಳುವಿರಿ. ನೀವು ಕೇಳ್ತಿದ್ದೀರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಇವತ್ತಿನ ದಿನದ ವಿಶೇಷತೆ ನಿಮಗಾಗಿ ಈ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದಲ್ಲಿ ಜೊತೆಯುತ್ತಿರುವುದು ನಿಮ್ಮ ಗೆಳತಿ ಪ್ರೇಮ ಸಾಲೇರ. ಆರಂಭದಲ್ಲಿ ಕೇಳಿ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮಾಗಡಿ ಲೋಕೇಶ್.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಮೊದಲ ವಿಶೇಷತೆಯನ್ನ ನೋಡೋದಾದ್ರೆ, ಇಂದು ಒಬ್ಬ ಮಹಾನ್ ಕ್ರಿಕೆಟಿಗರ ಹುಟ್ಟುಹಬ್ಬ. ಇಂದು ಇವರು 1972 ಕೋಲ್ಕತ್ತಾದಲ್ಲಿ ಜನನ ಇರೋದಾಗತ್ತೆ. ಇವರಿಗೆ ಅಡ್ಡ ಹೆಸರು ಕೂಡ ಇದೆ. ಆ ಅಡ್ಡ ಹೆಸರನ್ನ ಹೇಳಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಅದೇ ದಾದಾ. ಹೌದು, ಸ್ವರೂಪ್ ಚಂಡಿದಾಸ್ ಗಂಗೊಲಿ ಅವರ ಹುಟ್ಟುಹಬ್ಬ ಇಂದು. ಇವರು ಭಾರತದ ಮಾಜಿ ಕ್ರಿಕೆಟಿಗ ಮತ್ತು ಮಾಜಿ ನಾಯಕರಾಗಿದ್ದಾರೆ. ಬ್ಯಾಟಿಂಗ್ ಶೈಲಿ ಇವರದ್ದು ಯಾವ ತರ ಅಂತಂದ್ರೆ, ಎಡಗೈ ಬ್ಯಾಟ್ಸ್ಮನ್ ಇದೇ ವಿಶೇಷ ಇವರದ್ದು. ಬಲಗೈ ಮಧ್ಯಮ ವೇಗದಲ್ಲಿ ಬೌಲಿಂಗ್ ಶೈಲಿ ಇರೋದಾಗಿರುತ್ತೆ. ಭಾರತೀಯ ಕ್ರಿಕೆಟ್ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದಂತಹ ಕೀರ್ತಿ ಇವರದ್ದು. ಅನೇಕ ಯುವ ಆಟಗಾರರಿಗೆ ಅವಕಾಶವನ್ನ ನೀಡಿದಂತಹ ಮಹಾನ್ ನಾಯಕ ಅಂತ ಕೂಡ ಪ್ರಸಿದ್ಧಿಯಾಗಿದ್ದಾರೆ. ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಇದರ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಭಾರತೀಯ ಕ್ರಿಕೆಟ್ ಇತಿಹಾಸದ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರೆಂದು ಇವರನ್ನ ಗೌರವಿಸಲಾಗಿದೆ. ಇನ್ನು ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನು.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ. ಇನ್ನು ದಿನದ ವಿಶೇಷತೆಯಲ್ಲಿ ಮುಂದಿನ ವಿಶೇಷ ಏನು ಅಂತ ನೋಡೋದಾದ್ರೆ, ಇನ್ನು 1983 ನವದೆಹಲಿಯಲ್ಲಿ ಜನಿಸಿದಂತಹ ಮೀರಾ ಚೋಪ್ರಾ ಇವರ ಹುಟ್ಟುಹಬ್ಬ ಎಂದು. ಇವರು ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. 2005 ತಮಿಳು ಚಿತ್ರ ಇದರ ಒಂದು ಮೂಲಕ ಒಂದು ಸಿನಿ ಪ್ರದೇಶವನ್ನು ಮಾಡ್ತಾರೆ. ನಂತರ ಸೆಕ್ಷನ್ 375 ಮತ್ತು ಸಫೇದ್ ಮುಂತಾದ ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ನಟಿಯರಾದ ಪ್ರಿಯಾಂಕಾ ಚೋಪ್ರಾ, ಜೋನಾಸ್ ಪರಿಣೀತಿ ಚೋಪ್ರಾ ಮತ್ತು ಮನ್ನಾರಾ ಚೋಪ್ರಾ ಅವರ ಸಂಬಂಧಿ ಇವರಾಗಿದ್ದಾರೆ. ಇವರು 2024 ಉದ್ಯಮಿ ರಕ್ಷಿತ್ ಕೇಜ್ರಿವಾಲ್ ಅವರನ್ನು ವಿವಾಹವನ್ನು ಆಗ್ತಾರೆ. ಇವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಒಂದು ಶುಭಾಶಯಗಳನ್ನು ತಿಳಿಸೋಣ ಅಂತ ಹೇಳ್ತಾ, ಮತ್ತೋರ್ವರ ಹುಟ್ಟುಹಬ್ಬ ಎಂದು. ಇವರು 1966 ಕೊಚ್ಚಿಯಲ್ಲಿ ಜನಿಸ್ತಾರೆ. ಅವರೇ ರೇವತಿ. ಇವರು ಭಾರತೀಯ ನಟಿ, ಚಲನಚಿತ್ರ ನಿರ್ದೇಶಕಿ ಮತ್ತು ಸಮಾಜ ಸೇವಿಕಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವರು 1983 ಮಲಯಾಳಂ ಚಿತ್ರ ಕಟ್ಟತೇಕ ಇದರ ಮೂಲಕ ಚಿತ್ರವನ್ನ ಒಂದು ನಟನೆಗೆ ಒಂದು ಪಾದಾರ್ಪಣೆಯನ್ನ ಮಾಡ್ತಾರೆ. ಕನ್ನಡದಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಹಾಗೂ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿ ಯಶಸ್ಸನ್ನ ಕಂಡಿದ್ದಾರೆ. ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಭಾರತೀಯ ಚಿತ್ರರಂಗದ ಪ್ರತಿಭಾವಂತ ನಟಿ ಅಂತ ಕೂಡ ಹೆಸರಾಗಿದ್ದಾರೆ. ನಿರ್ದೇಶಕಿಯರಲ್ಲಿಯೂ ಕೂಡ ಒಬ್ಬರಂದು, ಅಂದರೆ ಇವರು ಪ್ರತಿಭಾನ್ವಿತ ನಿರ್ದೇಶಕಿ ಅಂತ ಕೂಡ ಇವರನ್ನ ಪರಿಗಣಿಸಲಾಗುತ್ತೆ. ಇವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಇನ್ನು ಸೋನಿಯಾ ಸಿಂಗ್, ಅಂದರೆ ನೀತು ಸಿಂಗ್, ನೀತು ಕಪೂರ್ ಅವರ ಕೂಡ ಬರ್ತಡೆ ಕೂಡ ಇಂದು. ಇವರು 1958 ದೆಹಲಿಯಲ್ಲಿ ಜನಿಸ್ತಾರೆ. ಹಿರಿಯ ನಟಿ ಆಗಿದ್ದಾರೆ. ಬೇಬಿ ಸೋನಿಯಾ ಎಂಬ ಹೆಸರಿನಲ್ಲಿ ಚಿತ್ರರಂಗವನ್ನು ಬಾಲನಟನೆಯಾಗಿ ಪ್ರವೇಶವನ್ನು ಪಡೀತಾರೆ. 1970 ದಶಕದಲ್ಲಿ ಬಾಲಿವುಡ್ನ ಪ್ರಮುಖ ನಾಯಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ರಿಷಿ ಕಪೂರ್ ಇವರ ಪತಿ. ರಣಬೀರ್ ಕಪೂರ್ ಮತ್ತು ರಿದ್ದಿಮಾ ಕಪೂರ್ ಇವರ ಮಕ್ಕಳಾಗಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆ ಮತ್ತು ದೀರ್ಘಕಾಲದ ಕೊಡುಗೆಗಾಗಿ ಪ್ರಸಿದ್ಧಿ ಕೂಡ ಇವರು ಆಗಿದ್ದಾರೆ. ಇವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಕಾಶವಾಣಿ ಭದ್ರಾವತಿ ನಿಲಯ ಹಾಗೂ ಕೇಳುಗರ ಪರವಾಗಿ ಕೋರ್ತಾ, ಇನ್ನು ಮುಂದಿನ ಗೀತೆಯನ್ನು ಕೇಳಿ

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೇಲುಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಸಮಯಾಗಿದೆ ಸರಿಯಾಗಿ 9:27. ಇನ್ನೋರ್ವರ ಹುಟ್ಟುಹಬ್ಬ ಎಂದು ಇವರ ಮೂಲ ಹೆಸರು ಹರಿಹರ ಜೇಠಾಲಾಲ್ ಜರಿವಾಲಾ. ಯಾರಪ್ಪ ಇವರು ಅನ್ಕೊಳ್ತೀರಾ? ಇವರೆಲ್ಲರೂ ಇವರು ಎಲ್ಲರಿಗೂ ಕೂಡ ಪರಿಚಿತರಾಗಿರುವಂತಹ ಒಬ್ಬ ಹಿಂದಿ ಚಿತ್ರದ ಒಬ್ಬ ನಾಯಕ. ಇವರು ಅವರೇ ಸಂಜೀವ್ ಕುಮಾರ್. ಇವರು ಭಾರತೀಯ ಹಿಂದಿ ಚಿತ್ರರಂಗದ ಖ್ಯಾತ ನಟರಾಗಿದ್ದಾರೆ. ಅತ್ಯುತ್ತಮ ಅಭಿನಯಕ್ಕಾಗಿ ಇವರು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ.

ಇವರು ಶ್ರೇಷ್ಠ ಮತ್ತು ಬಹುಮುಖ ನಟರಲ್ಲಿ ಒಬ್ಬರೆಂದು ಕೂಡ ಇವರನ್ನ ಪರಿಗಣಿಸಲಾಗುತ್ತೆ. ಹಾಗೆ ಮತ್ತೋರ್ವ ನಾಯಕಿಯ ಹುಟ್ಟುಹಬ್ಬ ಎಂದು ಇವರು ಸಂಗೀತ ಬಿಲ್ಜಾನಿ ಅಂತ ಇವರ ಪೂರ್ಣ ಹೆಸರು. ಇವರು ಆಗಿನ ಕಾಲದ ವಾಷಿಂಗ್ ಪೌಡರ್ ನಿರ್ಮಾ ಅಡ್ವರ್ಟೈಸ್ ಅಲ್ಲಿ ಇವರು ಮಾಡ್ತಾ ಇದ್ರು. ಈಗಲೂ ಕೂಡ ಇವರು ನಮ್ಗೆಲ್ಲರಿಗೂ ಕೂಡ ಜ್ಞಾಪಕ ಬರ್ತಾರೆ. ಇವರು 1960ರಲ್ಲಿ ಮುಂಬೈಲಿ ಇವರು ಜನಿಸ್ತಾರೆ. ಇವರ ಹುಟ್ಟುಹಬ್ಬ ಕೂಡ ಇಂದಾಗಿದೆ. ಇನ್ನು ಮತ್ತೆ ಇನ್ನಾರ ಹುಟ್ಟುಹಬ್ಬ ಇದೆ ಅಂತ ನೋಡೋಣ. ಈ ಒಂದು ಗೀತೆಯ ನಂತರ ಇನ್ನು ಮುಂದೆ ಕೇಳಿ ಶ್ವೇತಾ ಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ದೇವರು ಬೇಕಾಗಿದ್ದಾರೆ ಚಿತ್ರದ ಒಂದು ಸುಮಧುರವಾದಂತಹ ಗೀತೆ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಈ ದಿನದ ವಿಶೇಷತೆಯನ್ನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ಪ್ರೇಮ ಸಾಲೇರ, ನಿಮ್ಮ ರೇಡಿಯೋ ಗೆಳತಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸಿ ಅಶ್ವಥ್ ಹಾಗೂ ಸಂಗಡಿಗರ ಸ್ವರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕವನ.

ಕರೆ ಬಂದಿ ತನ್ನ ತೆರೆ ಬಂದಿ ತನ್ನ ನೆರೆ ಬಂದಿ ತನ್ನ ಬಳಿಗೆ ಅರಿತದ ಭಾವ ತೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಕರೆ ಬಂದಿ ತನ್ನ ತೆರೆ ಬಂದಿ ತನ್ನ ನೆರೆ ಬಂದಿ ತನ್ನ ಬಳಿಗೆ ಅರಿತದ ಭಾವ ತೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯ ಒಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಇದೆ ಸಮಯ ಒಣ್ಣಗಿದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಮ್ಮ

ಅಲ್ಲ ಸಿಕ್ಕಲ್ಲಿ ಮಾತ್ರ ಒಡೆಯುವುದು ಇದರ ಸೆಲೆಯು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲಿ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ಣರಳಿದಾಗ ಕಣ್ಣು ಹೊರಳಿದಾಗ ಹೊಳೆ

0: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂ ಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಾ ಇರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2024 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ ಆರ್ಟಿಒ ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಳಬೇಕಾಗಿ ವಿನಂತಿ.
1: ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಎಲ್ಲಿ ನೋಡಿದ್ರು ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ನಮ್ಮ ಭದ್ರಾವತಿಯಲ್ಲಂತೂ ಅತಿಯಾಗಿ ಮಳೆ ಬರ್ತಾನೆ ಇದೆ. ನಿನ್ನೆ ಶಾಲೆಗೆ ರಜೆನೆ ಘೋಷಿಸಲಾಯಿತು. ಇಂಥ ಸಂದರ್ಭದಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಯಾವ್ದೇಳ್ರಿ? ಅತಿಯಾದ ಬಿಸಿಲಿದ್ರೂ ಬೇಕು, ಮಳೆ ಬರ್ತಾ ಇದ್ರು ಬೇಕು. ಯಾವ್ದು ಅಂತ ಎಲ್ರಿಗೂ ಗೊತ್ತೇ ಅಲ್ವಾ? ಹೌದು, ಎಲ್ರಿಗೂ ನೆನಪಾಗೋದು ಒಂದೇ, ಛತ್ರಿ. ಛತ್ರಿ ಇಲ್ಲ ಅಂದ್ರೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಏನ್ ಕೆಲಸನೂ ಕೂಡ ಮಾಡೋದಕ್ಕೆ ಆಗಲ್ಲ. ಈ ಛತ್ರಿ ಕುರಿತು ಒಂದು ಸಣ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ಬೋದು. ಇದರ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಛತ್ರಿಗೆ ಎಷ್ಟು ಇತಿಹಾಸ ಇರಬಹುದು, ಇದು ಯಾವಾಗಿನಿಂದ ಛತ್ರಿಯನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ. 4,000 ವರ್ಷಗಳ ಹಿಂದೆನೆ ಛತ್ರಿಯನ್ನ ಉಪಯೋಗಿಸ್ತಾ ಇದ್ರಂತೆ. ಅಂಬ್ರೆಲಾ ಪದ ಇದೆಯಲ್ಲ, ಇದು ಲ್ಯಾಟಿನ್ ಭಾಷೆಯ ಉಂಬ್ರ ಎಂಬ ಪದದಿಂದ ಬಂದಿದೆ. ಉಂಬ್ರ ಅಂದ್ರೆ ನೆರಳು, ನೆರಳನ್ನ ಕೊಡುತ್ತಲ್ಲ ಅದಕ್ಕೆ. ಇದನ್ನು ಕಂಡುಹಿಡಿದಂತಹ ಕೀರ್ತಿ ಪ್ರಾಚೀನ ಚೀನಾ ಮತ್ತು ಈಜಿಪ್ಟ್ಗೆ ಸಲ್ಲತ್ತೆ. ಇನ್ನು 3,500 ವರ್ಷಗಳ ಹಿಂದೆ ಬಿದಿರು ಗರಿಗಳನ್ನ ಹಾಕೊಂಡು ಹಾಗೆ ರೇಷ್ಮೆಯಿಂದ ಛತ್ರಿಯನ್ನ ತಯಾರಿಸ್ತಾ ಇದ್ರಂತೆ. ಆದ್ರೆ ಈ ಛತ್ರಿ ಜನಸಾಮಾನ್ಯರು ಉಪಯೋಗಿಸ್ತಾ ಇದ್ದಂತಹ ಛತ್ರಿಯಲ್ಲ, ಇದು ಕೇವಲ ರಾಜರು ಮತ್ತು ಶ್ರೀಮಂತರ ಸಂಪತ್ತಿನ ಸಂಕೇತವಾಗಿತ್ತಂತೆ. ಇದು ಅವರು ಮಾತ್ರ ಉಪಯೋಗಿಸ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಇನ್ನು ಆಧುನಿಕವಾಗಿ ನಾವು ನೋಡೋದಾದ್ರೆ 1705 ಪ್ಯಾರಿಸ್ನ ಜೀನ್ ಮಾರಿಯಸ್ ಮಡಚ್ ಬಹುದಾದಂತಹ ಛತ್ರಿಯನ್ನ ಕಂಡುಹಿಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಮಡಚಬಹುದಾದಂತಹ ಛತ್ರಿ ಅಂದ್ರೆ ಫೋಲ್ಡ್ ಮಾಡಂತಹ ಛತ್ರಿಯನ್ನ ಇವರು ಕಂಡುಹಿಡಿದು, ಪ್ಯಾರಿಸ್ನ ಜೀನ್ ಮಾರಿಯಸ್ ಅವರು. ಇನ್ನು 1852 ಸ್ಯಾಮ್ಯುಯಲ್ ಫ್ಯಾಕ್ಸ್ ಉಕ್ಕಿನ ತಂತಿಗಳನ್ನ ಅದರೊಳಗೆ ಬಳಸಿ ಛತ್ರಿಯನ್ನ ಮಾಡೋದನ್ನ ಒಂದು ಕಲೆಯನ್ನ ಕಲಿತಾರೆ. ಇದನ್ನ ಕೂಡ ಎಲ್ಲಾ ಕಡೆ ಪ್ರಸಿದ್ಧಿ ಮಾಡ್ತಾರೆ. ಇಂದು ನಾವೆಲ್ಲರೂ ಈ ಛತ್ರಿಯನ್ನ ಉಪಯೋಗಿಸ್ತಾ ಇದ್ದೀವಿ. ಇದರ ಛತ್ರಿ ಅಭಿವೃದ್ಧಿ ಆಗ್ತಾ ಆಗ್ತಾ ಈಗ ನಾವು ಪೋರ್ಟಬಲ್ ಛತ್ರಿ ಕೂಡ ಉಪಯೋಗಿಸ್ತಾ ಇದ್ದೀವಿ, ಉದ್ದನೆಯ ಛತ್ರಿ ಕೂಡ ಉಪಯೋಗಿಸ್ತಾ ಇದ್ದೀವಿ. ಛತ್ರಿಯಿಂದ ನಮಗೆ ಮಳೆ ಬಿಸಿಲಿನಿಂದ ರಕ್ಷಣೆ ಸಿಗ್ತಾ ಇದೆ. ಅದಕ್ಕೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲದು. ಹಾಗಾಗಿ ಛತ್ರಿಯನ್ನ ಪ್ರೀತಿಸೋಣ, ಛತ್ರಿಯ ಬಗ್ಗೆ ಕಾಳಜಿ ವಹಿಸೋಣ, ಅದನ್ನು ಕೂಡ ತುಂಬಾ ಜೋಪಾನವಾಗಿ ಇಟ್ಕೊಳ್ಳೋಣ, ಅದು ನಮಗೆ ಆಪದ್ ಬಾಂಧವ ಅಂತ ತಿಳಿಸ್ತಾ ಇನ್ನು ಮುಂದಿನ ಗೀತೆಯನ್ನ ಕೇಳಿ. ಎಲ್ಲಿಗೆ ನಾ ಹೋದರಲ್ಲಿಗೆ, ಕುವೆಂಪು ಅವರ ಒಂದು ಕವನವನ್ನು ಕೇಳಿ ಆರ್ ಗಾಯತ್ರಿ ಅವರ ಕಂಠದಲ್ಲಿ.

ಮತ್ತೊಂದು ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇನೆ. ಮಳೆ ಬರ್ತಾ ಇದೆ, ಎಲ್ಲರಿಗೂ ಕೂಡ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ. ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದ ತಕ್ಷಣವೇ ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ಬೋಂಡಾ. ಈ ಬೋಂಡಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹೊತ್ತು ತಂದಿದ್ದೇನೆ. ಇದರ ಹಿಸ್ಟ್ರಿಯನ್ನು, ಇತಿಹಾಸವನ್ನು ನೋಡೋದಾದರೆ ಬೇರೆ ದೇಶಗಳಲ್ಲಿಯೂ ಕೂಡ ಬೋಂಡವನ್ನು ಮಾಡ್ತಾರೆ ಅಂತ ಇತ್ತೀಚೆಗೆ ತಿಳ್ಕೊಂಡಿದ್ದೀವಿ. ಆದರೆ ಪೂರ್ಣವಾಗಿ ಅದರ ಮಾಹಿತಿಯನ್ನು ಕಲೆ ಹಾಕಿಲ್ಲ, ನಮ್ಮ ಭಾರತದ ಮಾತ್ರ ಕಲೆ ಹಾಕಿದ್ದೇನೆ. ಇದು ಇದರ ಮೂಲವನ್ನು ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಇದರ ಮೂಲದ ಬಗ್ಗೆ ಮಾಹಿತಿ ತಿಳಿದು ಬರುತ್ತೆ. ಇದು ಪ್ರಥಮವಾಗಿ ಆದಿ ಮಾನವರು ಕೂಡ ಇದನ್ನೇನು ಬೋಂಡವನ್ನು ಬಳಸ್ತಾ ಇರಲಿಲ್ಲ. ಆಗ ಗೆಡ್ಡೆ ಗೆಣಸು ಆ ಥರದನ್ನು ತಿನ್ಕೊಂಡು ಅವರು ಬದುಕ್ತಾ ಇದ್ರು. ಬರ್ಬರ್ತಾ ಅಂದರೆ 12ನೇ ಶತಮಾನದ ಹಿಂದಿನದಲ್ಲಿ ಇದು ಬೋಂಡ ಜನಪ್ರಿಯತೆಯನ್ನು ಪಡೆಯುತ್ತೆ. ಪುರಾತನವಾದ ತಿನಿಸುಗೆ ಇದು ಒಂದು ಜಾಗವನ್ನು ಪಡೆದುಕೊಳ್ಳುತ್ತೆ ಪುರಾತನ ತಿನಿಸಿನಲ್ಲಿ. ಆಗಿನ ಕಾಲದಲ್ಲೇ ಕೂಡ ಬೋಂಡವನ್ನು ಮಾಡ್ತಾ ಇದ್ರು. ಇನ್ನು ಮೈಸೂರು ಸಂಸ್ಥಾನದ ಅರಮನೆಯ ಪಾಕ ಪದ್ಧತಿಯಲ್ಲಿ ಇದು ಆರಂಭವಾಯಿತು ಅಂತ ಒಂದು ಉಲ್ಲೇಖವನ್ನು ಕೂಡ ನಾವು ನೋಡ್ಬೋದು. ಆವಾಗ ಬರೀ ಬೋಂಡವನ್ನು ಒಂದು ಬಾಯಿಯ ರುಚಿಗಾಗಿ ಮಾಡಿ ತಿಂತಾ ಇರಲಿಲ್ಲ, ಅದನ್ನು ತಾಜಾ ಗಿಡಮೂಲಿಕೆಗಳ ಒಂದು ಮಿಶ್ರಣವನ್ನು ಹಾಕಿ ಮಸಾಲೆ ಪದಾರ್ಥಗಳನ್ನು ಅದರೊಟ್ಟಿಗೆ ಹಾಕಿ ತಯಾರಿಸ್ತಾ ಇದ್ರು. ಇದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿ ಅನ್ನೋದು ಕೂಡ ಇದಾಗಿತ್ತು. ಹಾಗೆ ಜಟಿ ಮಳೆ ಬರ್ತಾ ಇದೆ, ನಿಮಗೂ ಕೂಡ ಈಗ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಈಗ ಬೆಳಿಗ್ಗೆ ಬೋಂಡ ಮಾಡಿಕೊಡ್ರಿ ಅಂದರೆ ಯಾರ ಮನೇಲೂ ಆದಷ್ಟು ಬೋಂಡ ಮಾಡಲ್ಲ. ಇಡ್ಲಿ ಮಾಡಿದ್ರೆ ಮಾತ್ರ ಇದು ವಡೆಯನ್ನು ಮಾಡಿರ್ತಾರೆ, ಇದನ್ನ ಏನಂತೀವಿ ಉದ್ದಿನ ವಡೆಯನ್ನು ಮಾಡಿರ್ತಾರೆ. ಆದರೆ ಬೇರೆ ಬೋಂಡವನ್ನು ಮಾಡಿಕೊಡ್ರಿ ಅಂದರೆ ಈಗ ಮಾಡಿಕೊಡಲ್ಲ, ಸಂಜೆ ಮಾಡಿಕೊಡ್ಬೋದು ಅಂತ

ಅನ್ಕೊಳ್ತೀನಿ. ಇನ್ನು ಬೋಂಡಾ ತಿನ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಬೋಂಡಾ ತಿನ್ಬೇಕು ಅಂತ ಅನ್ಸಿದ ತಕ್ಷಣನೇ ದಪ್ಪಾಗಿರೋರಿಗೆ ಹಾಗೆ ಕೊಲೆಸ್ಟ್ರಾಲ್ನ ಭಯ ಇರೋರಿಗೆ ಸ್ವಲ್ಪ ಭಯ ಆಗ್ತಾ ಇರತ್ತೆ, ಅಪ್ಪ ತಿಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಹಾಗೆ ಕೊಬ್ಬು ಜಾಸ್ತಿ ಆಗತ್ತೆ ಅಂತ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಉಪಾಯವನ್ನು ಹೊತ್ತು ತಂದಿದ್ದೇನೆ ಅಂತ ಹೇಳ್ತಾ, ನೀವು ಬೋಂಡವನ್ನ ಎಣ್ಣೆಯಲ್ಲಿ ಕರಿದೇ ತಿನ್ಬೇಕು ಅಂತ ಏನಿಲ್ಲ, ಅದಕ್ಕೆ ಒಂದು ಪರಿಹಾರ ಕೂಡ ಇದೆ. ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಕರದ ಪುಡಿ, ಆಮೇಲೆ ಅಜ್ವಾನ ಮತ್ತೆ ಉಪ್ಪು ಮತ್ತೆ ಸೋಡಾ ಎಲ್ಲವನ್ನ ಮಿಶ್ರಣವನ್ನ ಮಾಡಿ ಕಡಲೆ ಹಿಟ್ಟಿನೊಂದಿಗೆ ಅದನ್ನ ಸ್ಟೀಮರ್ ಅಲ್ಲೂ ಕೂಡ ಅಭೆಯಲ್ಲೂ ಕೂಡ ಬೇಯಿಸಿ ತಿನ್ಬಹುದು. ಅದೇ ಟೇಸ್ಟ್ ಅನ್ನ ನೀವು ಪಡ್ಕೊಳ್ಬಹುದು. ಸ್ಟೀಮರ್ನ ಕೆಳಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಸವರಿ ಇದನ್ನು ಉಂಡೆ ಉಂಡೆ ಮಾಡಿ ಇಟ್ಟು ಬೇಯಿಸಿ ತಿನ್ನೋದ್ರಿಂದ ನಿಮ್ಗೆ ಯಾವ್ದ ಕೊಲೆಸ್ಟ್ರಾಲ್ ಎಣ್ಣೆ ತಗೊಂಡ್ವಿ ದೇಹದಲ್ಲಿ ಎಣ್ಣೆ ಅಂಶ ಹೋಯ್ತು ಅನ್ನೋಂತಹ ಭಯ ಇರೋದಿಲ್ಲ. ಎಷ್ಟು ಬೇಕಾದ್ರೂ ತಿನ್ಬಹುದು. ಅದ್ರ ರುಚಿಲಿ ಒಂದಿಷ್ಟು ವ್ಯತ್ಯಾಸ ಕಂಡು ಬಂದ್ರು ಬಹಳಷ್ಟು ರುಚಿಯಾಗಿರುತ್ತದೆ. ನಿಮ್ಗೆ ಇಷ್ಟವಾದಂತಹ ಚಟ್ನಿಯೊಂದಿಗೆ, ಪುದೀನಾ ಚಟ್ನಿ, ಕಾಯಿ ಚಟ್ನಿ ಅಥವಾ ಯಾವ್ದಾರೋ ಜಾಮೊಂದಿಗೆ ಕೂಡ ಇದನ್ನ ಸೇವಿಸಬಹುದು ಅಂತ ಹೇಳ್ತಾ, ಅದಕ್ಕೆ ಬೋಂಡಕ್ಕೆ ಬದಲಾಗಿ ಒಂದು ಬೆಂದ ಬೋಂಡವನ್ನ ಮಾಡಿಕೊಂಡು ನಮ್ಮ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನೋಂಥ ಬಯಕೆಯನ್ನ ನಾವು ಈಡೇರಿಸಿಕೊಳ್ಬಹುದು ಅಂತ ಹೇಳ್ತಾ, ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದಾಗಿರುತ್ತೆ. ಕಡಲೆ ಹಿಟ್ಟಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ನಮ್ಮೆಲ್ಲರ ಆರೋಗ್ಯಕ್ಕೆ ಇದು ಅತಿ ಮುಖ್ಯವಾಗಿ ಬೇಕಾಗತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಕರೆದ ಬೋಂಡದ ಬದಲಿಗೆ ನೀವು ಸ್ಟೀಮ್ ಮಾಡಿದ ಬೋಂಡವನ್ನ ತಿನ್ನಬಹುದು ಅಂತ ಹೇಳ್ತಾ, ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಹೇಳ್ತಾ, ಭಾವಗೀತೆಗಳ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇರೋರು ನಿಮ್ಮ ರೇಡಿಯೋ ಪ್ರೇಮ ಸಲೇರಾ.

ನೀವು ಕೇಳ್ತಿದ್ರ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ. ನಮ್ಮ ಕೇಳುಗರು ಬೆಳಗ್ಗೆಯಿಂದ ಸಂದೇಶಗಳನ್ನ ಕಳಿಸಿದ್ದಾರೆ, ಅದರತ್ತ ಕೂಡ ಗಮನವನ್ನು ಹರಿಸೋಣ. ಇನ್ನು ಆರಂಭದ ಸಂದೇಶವನ್ನು ನೋಡೋಣ. ಹೊನ್ನೂರಲ್ಲಿ ಅವರು ಸ್ಫೂರ್ತಿ ಕಿರಣದ ಒಂದು ಸಂದೇಶವನ್ನು ಕಳಿಸುವ ಮೂಲಕ ಶುಭ ಮುಂಜಾನೆಯನ್ನ ತಿಳಿಸಿದ್ದಾರೆ. ಹಾಗೆ ವಿಡಿಯೋ ಗೇಮ್, ರಾಷ್ಟ್ರೀಯ ವಿಡಿಯೋ ಗೇಮ್ ದಿನ ಅಂತ ಕೂಡ ಇವರು ಕಳಿಸಿದ್ದಾರೆ. ಇವರ ಹೆಸರು ತಿಳಿದು ಬರ್ತಿಲ್ಲ, ಹಾಕಿಲ್ಲ ಇವರು. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 3860 ಅಂಕೆಯಿಂದ ಕೊನೆಗೊಳ್ತಾ ಇದೆ ಇವರ ಫೋನ್ ನಂಬರ್ ಅಂತ ಹೇಳ್ತಾ. ಇನ್ನು ಆಕಾಶವಾಣಿ ಭದ್ರಾವತಿ ನಿಲಯದ ರೂಪದವರಿಗೆ ಬುಧವಾರದ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು. ಇನ್ನು ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ನಮಸ್ಕಾರವನ್ನ ತಿಳಿಸ್ತಾ ಇದ್ದಾರೆ. ಪಿಕ್ಚರ್ ಮೆಸೇಜಸ್ ಅನ್ನ ಕಳಿಸಬೇಡಿ ಅಂತ ಹೇಳಿದ್ರು ಕೂಡ ಇವರು ಯಾವಾಗ್ಲೂ ಕಳಿಸ್ತಾರೆ, ಆದ್ರೆ ಕಳಿಸೋದಕ್ಕೆ ಬದಲಾಗಿ ಟೈಪ್ ಮಾಡಿದ ಸಂದೇಶವನ್ನ ಕಳಿಸ್ತೀರಾ ಅಂತ ಆಶಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ನೋಡ್ತೇನೆ ಇವರು ಪಿಕ್ಚರ್ ಮೆಸೇಜಸ್ ಕಳಿಸಿರ್ತಾರೋ ಇಲ್ಲ ಟೈಪ್ ಮಾಡಿದ ಸಂದೇಶನ ಕಳಿಸಿರುತ್ತಾರೋ ಅಂತ. ಇನ್ನು ಆಕಾಶವಾಣಿ ಭದ್ರಾವತಿ ಇವತ್ತಿನ ಗೀತರಾಧನದಲ್ಲಿ ಜಡೆ ಗಣಪತಿ ದೇವಸ್ಥಾನದ ಬಗ್ಗೆ ಮಾಹಿತಿ. ಕರ್ಜಿಗೆಯವರ ಕಥನಕದಲ್ಲಿ ನಾವು ನಮ್ಮ ಬದುಕಿನಲ್ಲಿ ಬೇರೆಯವರ ನೆರಳಿನಲ್ಲಿ ಬದುಕದೆ ಸ್ವಂತ ವಿಚಾರವನ್ನ ಮಾಡಿ ಕಲಿಯಬೇಕು ಎಂಬ ಹಿತವಚನ ಹೇಳಿದ್ರು, ಧನ್ಯವಾದಗಳು ಅಂತ ಹೇಳ್ತಾರೆ ಪ್ರತಿಮಾ ನಾಯಕ ಶಿವಮೊಗ್ಗದಿಂದ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನಿರ್ಲಗೊಂಡವರು, ಬೆಳಗಿನ ಚಿಂತನ ಕರ್ನಾಟ ಬೆಳಕೆ ಆಗುವ ಎಲ್ಲ ಗೀತೆಗಳು ತುಂಬಾ ಚೆನ್ನಾಗಿತ್ತು, ಮಧುರವಾದ ನಿರೂಪಣೆ ಎಲ್ಲ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಿಕಾ ನಿರ್ಲಗೊಂಡಿಯವರು. ಇನ್ನು ಸದಾಶಿವಪ್ಪ ಮಂಡಗಟ್ಟೆಯಿಂದ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಬೆಳಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ತಡವಾದರೂ ಮಳೆಯು ನಮ್ಮೆಲ್ಲರ ಮರದಿ ಮಂದಹಾಸ ಮೂಡಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ತುಂಬಾ ಅಮೋಘವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು, ಮಳೆ ಬಂದು ನಮ್ಮೆಲ್ಲರಿಗೂ ಕೂಡ ಮಂದಹಾಸವನ್ನ ನೀಡಿದೆ. ಹಾಗೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಳೆ ಸುರಿದ್ರೆ ನಮ್ಮ ರೈತರ ಬಾಳು ಹಸನಾಗತ್ತೆ, ಅವರ ಮುಖದಲ್ಲೂ ಕೂಡ ಮಂದಹಾಸವನ್ನ ಕಾಣಬಹುದು. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲ ಕಡೆಯೂ ಮಳೆಯಾಗಲಿ ಅಂತ. ಇನ್ನು ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ

ಬೆಳಗಿನ ಶುಭೋದಯ ಪ್ರೇಮ ಸಲೇರ ಮೇಡಮ್ ಅವರಿಗೆ ಅಂತ ಹೇಳ್ತಾ, ಮಳೆ ಗಣಪತಿ ಮತ್ತು ಜಲ ಗಣಪತಿ ದೇವಾಲಯದ ಮಾಹಿತಿಯಿಂದ ತುಂಬಾ ಚೆನ್ನಾಗಿತ್ತು, ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶುಭೋದಯ ಪ್ರೇಮ ಸಲೇರ ಮೇಡಮ್, ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕೂಡ ಇವರು ಟೈಪ್ ಮಾಡಿ ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿಗೂ ಹಾಗೂ ನಿಮಗೂ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಮಾಡುವ ನಮಸ್ಕಾರಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ, ಎಲ್ಲ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಇನ್ನು ಶಿವಮೊಗ್ಗ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಹಾಗೂ ಡಾಕ್ಟರ್ ಪ್ರವೀಣ್ ಅವರು ಶುಭ ಮುಂಜಾನೆ ಪ್ರೇಮ ಮೇಡಮ್ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದೀವಿ. ಅರ್ಥಪೂರ್ಣವಾಗಿದೆ, ನಮಗೆ ದಿನದ ವಿಶೇಷತೆಯಲ್ಲಿ ಸಾಕಷ್ಟು ಮಾಹಿತಿ ಕೂಡ ತಿಳಿಯಿತು. ಹಾಗೂ ನಿಮ್ಮ ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು. ಹಾಡು ಮಾತಾಡೋ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರಂತೆ, ನಾವು ಕೂಡ ಬರೋದಕ್ಕೆ ಕಾಯ್ತಾ ಇದ್ದೇವೆ ಅಂತ ಹೇಳೋಣ. ಇನ್ನು ಶಿವಮೊಗ್ಗ ಬುಧವಾರದ ಆಕಾಶವಾಣಿ ಭದ್ರಾವತಿಗೆ ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. 7:15ಕ್ಕೆ ಮುಡಿಬಂದ ಮಾಹಿತಿ ತಂತ್ರಜ್ಞಾನ ಕಾರ್ಯಕ್ರಮ ಅನೇಕ ವಿಷಯಗಳನ್ನ ತಿಳಿಸಿಕೊಟ್ಟಿತು. ಒಳ್ಳೆಯ ಸುಮಧುರ ಚಲನಚಿತ್ರಗೀತೆಗಳು ಪ್ರಸಾರ ಆಯಿತು. ಹಾಗೂ 8:30ರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ಮುಂಜಾನೆಯ ಮಧುರ ವಾತಾವರಣಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿತು. ಈಗ ಮೂಡಿ ಬರ್ತಾರಂತಹ ಹೆಮ್ಮೆಯ ಕಾರ್ಯಕ್ರಮ ದಿನದ ಮಾಹಿತಿ ಮಿಕ್ಸ್ ಮೆಲೋಡಿ ಹಾಡುಗಳಂತೂ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರಂತೆ ಆ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕೂಡ ಇವರು ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಯಾರಿವರು ಅಂತಂದ್ರೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಪ್ರೇಮ ಮೇಡಮ್, ಎಲ್ಲ ಕಾರ್ಯಕ್ರಮ ಸೂಪರ್, ಅದರಲ್ಲೂ ನೀವು ಛತ್ರಿಯ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಗೂ ಕೂಡ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಮುಂಜಾನೆ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್ ಅವರು ಗುಡ್ ಮಾರ್ನಿಂಗ್ ತಿಳಿಸ್ತಾ ಇದ್ದಾರೆ ತರೀಕೆರೆಯಿಂದ. ಆಲ್ ಪ್ರೋಗ್ರಾಮ್ ಸೂಪರ್ ಅಂತ ನಮ್ಮ ಟೀಚರ್ ಒಂದು ವಾಕ್ಯದಲ್ಲಿ ಉತ್ತರವನ್ನ ನೀಡಿದ್ದಾರೆ. ಇನ್ನು BH ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ, ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿ ಸಾಂಗ್ಸ್ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಸ್ತೆ ಮುಂಜಾನೆಯ FM ಬಾರಿನಲ್ಲಿ ಸುಮಧುರವಾಗಿ ಮಾಹಿತಿ ಹಾಡು ಅದ್ಭುತ ಮಾಹಿತಿಯನ್ನು ನೀಡುತ್ತಿರುವವರಿಗೆ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆಯ ಮುಡಲ ವಿಠಲಾಪುರ ಪದ್ಮಾ ಪನ್ನಗ ಶ್ರೀಧರ್ ಅನಂತ ಕುಮಾರ್ ಅವರು, ಪನ್ನಗ ಟಿ ಅನಂತಕುಮಾರ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಹುನ್ನಾಬಾದ್ ತಾಲೂಕಿನ ಹಳ್ಳಿ ಖೇದ್ ಬಿ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಬೆಳಿಗ್ಗೆ 6:30ಕ್ಕೆ ಚಿಂತನದಲ್ಲಿ ಮ್ಯಾನಿಕ್ ಮೇಲಾಗಿ ಚೆನ್ನಾಗಿತ್ತು ವಿಚಾರಗಳು. ಹಾಗೆ ಅರ್ಥಪೂರ್ಣವಾಗಿತ್ತು, ಹಾಗೆ ಸಂಬಂಧಗಳ ಬಗ್ಗೆ ಉತ್ತಮ ವಿಚಾರಗಳನ್ನ ಕೇಳುವರಿಗೆ ನೀಡುತ್ತಾ ಪ್ರಸಾರ ಮಾಡಿದ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಆದಷ್ಟು ಪ್ರಯತ್ನವನ್ನ ಪಡಿ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ. ಕನ್ನಡದಲ್ಲಿ ಕೂಡ ನೀವು ಇಂಗ್ಲಿಷ್ ನಲ್ಲೇ ಟೈಪ್ ಮಾಡಿದ್ರು ಕೂಡ ಅದು ಕನ್ನಡದಲ್ಲಿ ಬರುತ್ತೆ. ಆ ಒಂದು ಮೆಥಡ್ ಅನ್ನು ಯಾರು ಕೇಳಿ ಪಡೆಯಿರಿ, ಅಥವಾ ನೀವೇ ಸ್ವತಃ ಒಂದು ಯೂಟ್ಯೂಬ್ ಅಲ್ಲೂ ಕೂಡ ಅದು ಯಾವ ರೀತಿ ಮಾಡಬಹುದು ಅಂತ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ತಿಳಿಯುತ್ತೆ. ಅದರ ಮೂಲಕ ಕನ್ನಡದಲ್ಲಿ ಆದಷ್ಟು ಸಂದೇಶಗಳನ್ನ ಕಳಿಸುವಂತ ಪ್ರಯತ್ನ ಮಾಡಿ, ಆಗ ನಾವು ಬೇಗ ಬೇಗ ಓದಬಹುದು ಅಂತ ಹೇಳ್ತಾ. ಇನ್ನು ಹೇಗಿದ್ದೀರಿ ಪ್ರೇಮ ಮೇಡಮ್ ಅಂತ ಹೇಳ್ತಾ ಇದ್ರೆ, ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹೆಲ್ತ್ ಟಿಪ್ಸ್ ಚಿತ್ರಗೀತೆಗಳು ಮೆಲೋಡಿ ಚೆನ್ನಾಗಿ ಮುಡಿ ಬಂತು ಅಂತ ಹೇಳ್ತಿದ್ರೆ ಶ್ರೀಶೈಲ ಕುಮಾರ್ ಎಆರ್ ಲೋಟು ಶಿವಮೊಗ್ಗದಿಂದ. ಇನ್ನು ಶುಭ ಮುಂಜಾನೆ ಆಕಾಶವಾಣಿ, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು, ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ. ಇನ್ನು ನಿತಿನ್ ಬಣಗಾರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ಪ್ರಸಾರವಾಗ್ತಿರುವಂತ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮುಡಿ ಬರ್ತಾ ಇದೆ, ಶುಭೋದಯ ಮೇಡಮ್ ಅಂತ ಹೇಳ್ತಿದ್ದಾರೆ. ನಮಸ್ತೆ ಮೇಡಮ್, ಎಲ್ಲರಿಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಇದನ್ನದ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಸಂದೇಶನ ಕಳಿಸಿದ್ದಾರೆ. ಮೈಸೂರಲ್ಲಿ ಮಳೆ ಬರ್ತಾ ಇದೆಯಾ ತಿಳಿಸಿ ಸಂದೇಶದ ಮೂಲಕ, ಅಲ್ಲಿ ಹೆಚ್ಚು ಮಳೆ ಅಂತ ಅನ್ಕೋತೀನಿ. ಇನ್ನು ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕಿಯಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು.

ಕಾರ್ಯಕ್ರಮದಲ್ಲಿ ಛತ್ರಿಯ ಮತ್ತು ಬೋಂಡದ ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಶುಭ ಮುಂಜಾನೆ ಮೇಡಮ್ ಹೊಸಮನೆ ಭದ್ರಾದಿಂದ, ಶೈಲಜಾ ಪರಶುರಾಮ್, ಮಳೆ ಬಂದು ಎಲ್ಲರೂ ತುಂಬಾ ಸಂತೋಷ, ಮಳೆ ಬಂದ್ರದಿಂದ ಎಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಇನ್ನು ತುಂಬಾ ಕಡೆ ಬರೀ ಮಳೆ ಬಂದೇ ಇಲ್ಲ, ರೈತರಿಗೆ ಅವರ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಇಂದಿನ

ಹಣ ಮುಡಿಬರಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂದಿನ ಸಾಧಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಇನ್ನು ಪ್ರೇಮಾ ಸಲೋನಿ ಮೇಡಮ್, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 1845 ಅಂಕೆಯಿಂದ, ಇವರ ಹೆಸರು ಹಾಕಿಲ್ಲ. ಇನ್ನು ಮೇಡಮ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ಈಶನ ಮುತ್ತಿಗೆ ಹಾರ ಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ. ಇನ್ನು ಮಹೇಶ್ವರಿಕಾಗೆ ಹೇಳ, ನಮಸ್ಕಾರ ಪ್ರೇಮಾ ಸಲೇರಾ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು, ನಿಮ್ಮ ನಿರೂಪಣೆ ಸಹ ಚೆನ್ನಾಗಿದೆ, ಧನ್ಯವಾದಗಳು ಅಂತ ತಿಳಿಸ್ತಿದ್ದಾರೆ. ಇನ್ನು ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ಪ್ರೋಗ್ರಾಮ್ ಸೂಪರ್, ಫೈರಸ್ ಟೈಲರ್ ಶಿವಮೊಗ್ಗದಿಂದ ಸಂದೇಶನ ಕಳಿಸಿದ್ದಾರೆ. ರೇಡಿಯೋ ವಿಲತಿ ಪ್ರೇಮಕ್ಕ ಕುಶಲವೇ ಕ್ಷೇಮವೇ ಅಂತ ಹೇಳ್ತಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ತುಂಬಾ ಕುಶಲವಾಗಿದ್ದೇನೆ, ಕ್ಷೇಮವಾಗಿದ್ದೇನೆ, ನೀವು ಹೇಗಿದ್ದೀರಾ, ರೈತರ ಕೆಲಸಗಳು ನಡೀತಾ ಇದೆ ಅನ್ಕೊಳ್ತೀನಿ. ಇನ್ನು ನಮಸ್ತೆ ಮೇಡಮ್, ಬಸವೇಶ್ವರ ನಗರ ಜಯಶೀಲ ಸದಾಶಿವ ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಸುಂದರವಾಗಿ ನೋಡಿ ಬಂದವು, ಭಾವಗೀತೆಗಳಂತೂ ಅದ್ಭುತವಾಗಿತ್ತು, ಅದರಲ್ಲೂ ಮಧ್ಯ ಮಧ್ಯ ಟಿಪ್ಸ್ಗಳಂತೂ ತುಂಬಾ ಸುಂದರವಾಗಿತ್ತು, ಛತೆಯ ಬಗ್ಗೆ ಬೋಣದ ಬಗ್ಗೆ ಮಾಹಿತಿ ಅದ್ಭುತವಾಗಿತ್ತು ಅಂತ ಕೂಡ ಹೇಳ್ತಾ ಇದಾರೆ. ಇನ್ನು ನಮಸ್ತೆ, ಭದ್ರಾ ಡ್ಯಾಮಿನ ನೀರಿನ ಮಟ್ಟ ಎಷ್ಟಿದೆ ಅಂತ ತಿಳಿಸಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಗೂಗಲ್ ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ತಿಳಿಯುತ್ತೆ ಮಾಹಿತಿ ಅಂತ ಇವ್ರಿಗೆ ಮತ್ತೊಂದು ಸಲಹೆಯನ್ನ ನೀಡ್ತಾ ಇದ್ದೇನೆ, ಆದಷ್ಟು ತಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೇನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ, ಚೆನ್ನಾಗಿದ್ದೀನಿ ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಚಿತ್ರಗೀತೆಗಳು ಇಷ್ಟವಾಯ್ತು. ನಮಸ್ಕಾರ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ನಾಗರಾಜ್ ಸಿಎಸ್ ಎಪಿಎಂಸಿ ಎದುರು ಭದ್ರಾವತಿ ಇಲ್ಲಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಒಂದೇ ಮಾತರಂನಿಂದ ಹಿಡಿದು 9:30 ಭಾವಗೀತೆಯವರೆಗಿನ ಎಲ್ಲಾ ಕಾರ್ಯಕ್ರಮಗಳು ಸುಂದರವಾಗಿ ಮುಡಿಬರ್ತಾ ಇದೆ, ಪ್ರಸಾರ ಮಾಡಿದ್ದಕ್ಕಾಗಿ ಆಕಾಶವಾಣಿಗೆ ವಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕುಮಂಡಲ ಗುಂಡಿ ಜಗಳೂರು ತಾಲೂಕು, ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ಬೆಳಗಿನಿಂದ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮುಡಿಬರ್ತಾ ಇದೆ, ಸೂಪರ್ ಸೂಪರ್, ಧನ್ಯವಾದ ಅಂತ ತಿಳಿಸಿದ್ದಾರೆ. ಇನ್ನು ನಮಸ್ತೆ, ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವರು ಯಾರು, ದಾಕ್ಷಾಯಿಣಿ ಭೀಮ ನೆರೆ ಅಂದ್ಕೊಳ್ತೀನಿ, ಭೀಮನ್ ಇರೇನು ಏನು ಇವರ ಹೆಸರು ಹಾಕಿಲ್ಲ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 5930 ಅಂಕೆಯಿಂದ. ಇನ್ನು ಟೈಪ್ ಅನ್ನು ಮಾಡ್ತಾ ಇದ್ದಾರೆ ಅನ್ಕೊಳ್ತೀನಿ. ಇರ್ಲಿ, ಇಲ್ಲಿಗೆ ಸಂದೇಶವನ್ನ ನಿಲ್ಲಿಸಿ ನಾ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ. ಸಮಯ ಹಾಗೇ ಹೋಗ್ಬಿಡ್ತು, 10:06, 10 ಗಂಟೆಗೆ ನಾವು ಕಾರ್ಯಕ್ರಮವನ್ನ ಶುರು ಮಾಡಬೇಕಾಗಿತ್ತು. ಹಾಗಾಗಿ ನಿಮ್ಮ ಸಂದೇಶಗಳು ಚಿಕ್ಕದಾಗಿ ಚೊಕ್ಕದಾಗಿರಲಿ, ಆಗ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹೆಚ್ಚು ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಉತ್ತರಗಳನ್ನ ಕೂಡ ನೀವು ಹೆಚ್ಚೆಚ್ಚು ನೀಡಬಹುದು ಅಂತ ಹೇಳ್ತಾ. ಇನ್ನೇ ಒಂದು ಸಣ್ಣ ಪ್ರಕಟಣೆ ಇದೆ, ಆ ನಂತರದಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸೋಣ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ ಆರ್ಬಿಐ ನ ಓಂಬಡ್ಸ್ಮನ್ ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು. ಈಗ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುವುದು. ಆತ್ಮೀಯರೇ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬಹುದು.

ನಾವು ಕೇಳುವ ಪ್ರಶ್ನೆಗಳಿಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರಗಳನ್ನು ನೀಡ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮ ಸಾಲೇರ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9481527600 ಮತ್ತೊಮ್ಮೆ 9481572600 ಈ ಸಂಖ್ಯೆಗೆ ನಿಮ್ಮಿಂದ ಉತ್ತರಗಳು ಬರಲಿ ಅಂತ ಹೇಳ್ತಾ ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿ ಬರೋಣ. ವಾಣಿ ಹರಿಕೃಷ್ಣ ಅವರ ಕಂಠದಲ್ಲಿ ಕೇಳಿ. ಹೇಗಿದ್ರು ಹೊರಗಡೆ ಮಳೆ ಬರ್ತಾ ಇದೆ, ಹಾಗಾಗಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಒಂದು ಗೀತೆಯನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ ಆನಂದಿಸಿ.

ಮಳೆಯಲ್ಲಿ ಜೊತೆಯಲ್ಲಿ ನೆನಿತಾ ಇದ್ರೆ ತುಂಬಾ ಕುತೂಹಲ ಎಲ್ಲರಿಗೂ ಕೂಡ. ಅದರಲ್ಲೂ ಚಿಕ್ಕವರಿದ್ದಾಗಂತೂ ಮಳೆಯಲ್ಲಿ ನೆನೆಯಲೇಬೇಕು ಅಂತ ಹಠ ತೊಟ್ಟಿ ಹೋಗಿ ನೆನೆದು ಬರ್ತಾ ಇದ್ವಿ. ಈಗಲೂ ಕೂಡ ಮಳೆಯಲ್ಲಿ ನೆನೆಯಲೇಬೇಕು ಅಂತ ಒಂದು ಮನಸ್ಸು ಅನ್ಸುತ್ತೆ, ಆದ್ರೆ ಜ್ವರ ಬರುತ್ತೆ ಅಂತ ಇನ್ನೊಂದು ಮನಸ್ಸು ಕೂಡ ಹೇಳುತ್ತೆ. ಆದ್ರೆ ನಮ್ಮ ರೈತರು ಮಳೆ ಬಂದ ತಕ್ಷಣ ಬಿತ್ತನೆಯನ್ನ ಮಾಡೋದಕ್ಕೆ ಹೊಲ ಗದ್ದೆಗಳಿಗೆ ಹೋಗಿ ತಮ್ಮ ಕಾಯಕದಲ್ಲಿ ಒಂದು ಶ್ರಮವನ್ನ ಹಾಕ್ತಾ ನಮ್ಮೆಲ್ಲರಿಗೂ ಕೂಡ ಒಂದು ಅನ್ನವನ್ನ ಆಹಾರವನ್ನ ನೀಡೋದಕ್ಕೆ ಈಗಿನಿಂದನೇ ಅವರ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ, ಅವರ ಶ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಅವರಿಗೆ ಒಂದು ಅವರ ಒಂದು ಕಾಯಕಕ್ಕೆ ಎಲ್ಲರೂ ಕೂಡಿ ನಾವು ಸಲ್ಯೂಟ್ ಅನ್ನ ಮಾಡ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಅಂತ ಹೇಳ್ತಾ, ಇನ್ನು 2026 ಫೀಫಾ ವಿಶ್ವಕಪ್ ನಲ್ಲಿ ಅರ್ಜೆಂಟೀನಾ ತಂಡದ ನಾಯಕರು ಯಾರು? ಈಗ ನಡೀತಾ ಇರುವಂತಹ 2026 ಫೀಫಾ ವಿಶ್ವಕಪ್ ನಲ್ಲಿ ಅರ್ಜೆಂಟೀನಾ ತಂಡದ ನಾಯಕ ಯಾರು? ಇದು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, 2026 ವಿಂಬಲ್ಡನ್ ಯಾವ ಕ್ರೀಡೆಯು ಪ್ರಮುಖ ಟೂರ್ನಮೆಂಟ್? 2026 ವಿಂಬಲ್ಡನ್ ಯಾವ ಕ್ರೀಡೆಯು ಪ್ರಮುಖ ಟೂರ್ನಮೆಂಟ್? ವಿಂಬಲ್ಡನ್ ಅಂತಂದ್ರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ. ಈ ಎರಡು ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನ ಕಳುಹಿಸಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ವಾಟ್ಸಪ್ ಸಂಖ್ಯೆ 9481567260 ಈ ಸಂಖ್ಯೆಗೆ ನಿಮ್ಮಿಂದ ಉತ್ತರಗಳು ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶ್ನೆ ನಿಮಗಾಗಿ. 2026 ಫಿಫಾ ವಿಶ್ವಕಪ್ನಲ್ಲಿನ ಅರ್ಜೆಂಟೀನಾ ತಂಡದ ನಾಯಕ ಯಾರು? 2026 ವಿಂಬಲ್ಡನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅನ್ನೋದು ಎರಡನೆಯ ಪ್ರಶ್ನೆ. ಅಲ್ಲಿವರೆಗೂ ಮತ್ತೊಂದು ಇಂಪಾದ ಗೀತೆಯನ್ನ ಕೇಳ್ರಿ. ಅರ್ಮಾನ್ ಮಲ್ಲಿಕ್ ಅವರ ದನಿಯಲ್ಲಿ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಒಂದು ಗೀತೆ.

ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ಹಾಡು ಮಾತಾಡೋ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕ್ರೀಡಾ ರಸಪ್ರಶ್ನೆಗಳನ್ನು ಈಗಾಗಲೇ ಕೇಳಲಾಗಿತ್ತು, ಉತ್ತರಗಳನ್ನು ಕೂಡ ಕಳಿಸಿದ್ದೀರಾ. ಯಾರೆಲ್ಲ ಉತ್ತರ ಕಳಿಸಿದ್ದೀರಾ, ಸರಿಯೋ ತಪ್ಪೋ ಪ್ರಯತ್ನವೋ ಅಂತ ನೋಡೋಣ. ಇನ್ನು ಬೆಳಗಿನ ಶುಭೋದಯ ಮೇಡಮ್. ನಾನು ನನ್ನ ಕಾಯಕ ಮಾಡಿಕೊಳ್ತಾ ಭದ್ರಾವತಿ ಆಕಾಶವಾಣಿಯನ್ನ ಕೇಳ್ತಾ ಇದ್ದೇನೆ. ಹನುಮಂತಪ್ಪ ಮಡಿವಾಳ ಜಗಳೂರು, ನಿಮಗೆ ಅನಂತ ಧನ್ಯವಾದಗಳು. ನಮ್ಮೆಲ್ಲರಿಗೂ ಆಹಾರವನ್ನ ನೀಡುವಂತಹ ಕರುಣಾಮಯಿಗಳು ನೀವು. ನೀವು ಕಷ್ಟಪಟ್ಟರೆ ನಮ್ಮ ಹೊಟ್ಟೆ ತುಂಬೋದು. ಹಾಗಾಗಿ ಎಲ್ಲಾ ರೈತರಿಗೂ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅನಂತ ಧನ್ಯವಾದಗಳನ್ನ ಈಗಾಗಲೇ ತಿಳಿಸಿದ್ದೀವಿ. ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿದ್ದಕ್ಕೆ ಇಷ್ಟ ಪಡ್ತೇವೆ ಅಂತ ಹೇಳ್ತಾ, ಇನ್ನು ಪ್ರೇಮಾ ಮೇಡಮ್ ಶುಭೋದಯ ಇದೀನ. ನನ್ನ ಇವತ್ತು ರಶ್ಮಿ ಆರಾಧ್ಯ ಅವರು ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಇವ್ರು ಕೂಡ ಕಾರ್ಯಕ್ರಮವನ್ನ ಹೇಳ್ತಾ ಇದಾರಂತೆ. ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿ ಭದ್ರಾವತಿಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಟಿಫನ್ ಆಯ್ತಾ ಅಂತ ಹೇಳ್ತಾ ಇದ್ರೆ, ಚೆನ್ನಾಗಿದ್ದೀನಿ, ಟಿಫನ್ ಕೂಡ ಆಯ್ತು, ನಿಂತಾಯ್ತಾ. ವಿನಯ್ ಕುಮಾರ್ ಲೈನ್ ಮ್ಯಾನ್ ಬ್ಯಾಡಗಿಯಿಂದ ಸಂದೇಶನ ಕಳಿಸಿದರೆ, ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ವಿನಯ್ ಅವರೇ ಅಂತ ಹೇಳ್ತಾ. ಇನ್ನು ಮಹೇಶ್ವರಿ ಕಾಗಿಹಳ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲಂತೆ, ಯಾಕೆ ಇಲ್ಲಿಗಾರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಏನೋ. ಇರ್ಲಿ ಪರವಾಗಿಲ್ಲ, ಕಾರ್ಯಕ್ರಮ ನಿಮ್ಮ ಮುಂದಿನ ಕೆಲಸವನ್ನ ಮುಂದುವರಿಸಿ, ಹುಷಾರಾಗಿರಿ, ಮಳೆ ಬರ್ತಾ ಇದೆ, ಹೊರಗಡೆ ಹೋಗುವಾಗ ಎಚ್ಚರಿಕೆ ಇರಲಿ, ಜಾರುವಂತಹ ಪ್ರದೇಶಗಳಲ್ಲಿ ಜಾರುವಂತಹ ಚಪ್ಪಲಿಗಳನ್ನ ತರಿಸ್ಕೊಳ್ಬೇಡಿ, ಒಂದು ಗ್ರಿಪ್ ಆದಂತಹ ಚಪ್ಪಲಿಗಳನ್ನ ಧರಿಸಿ ಅಂತ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇನೆ. ಹಾಗೆ ಛತ್ರಿಯನ್ನ ತೆಗೆದುಕೊಂಡು ಹೋಗಿ ಹುಷಾರಾಗಿ, ಟೂ ವೀಲರ್ ಅನ್ನ ಓಡಿಸುವಾಗ ಕೂಡ ಬಹಳ

ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಸಮಯದಲ್ಲಿ ಕೊಚ್ಚೆಯಿಂದ ಜಾರುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಹಾಗಾಗಿ ಮನೆಯಿಂದ ಆಚೆ ಕಡೆ ಹೋಗುವಾಗ ಎಲ್ಲ ಕೇಳುಗರು ಕೂಡ ಹುಷಾರಾಗಿ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶಕ್ಕೆ ಹೋಗ್ತಾ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್ ಅಂತಂದ್ಬಿಟ್ಟು ಉತ್ತರನ ಕಳಿಸಿದ್ದೀರಾ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಉತ್ತರನ ಕಳಿಸಿದ್ದಾರೆ. ಹಂಪನವರು ನ್ಯಾಮತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ಮೋನಿಶಾ ಚೈತನ್ಯ ತರೀಕೆರೆಯಿಂದ ಕೂಡ ಉತ್ತರ ಬಂದಿದೆ. ಫೈರಸ್ ಟೈಲರ್ ಶಿವಮೊಗ್ಗದಿಂದ ಕೂಡ ಉತ್ತರನ ಕಳಿಸಿದ್ದಾರೆ. ಇನ್ನು ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಕೂಡ ಇವರು ಕೂಡ ಉತ್ತರನ ಕಳಿಸಿದ್ದಾರೆ. ಮೈಸೂರಿನಲ್ಲಿ ಮಳೆ ಹೇಳೋದಾದ್ರೆ ತುಂತುರು ಮಳೆ ಬರ್ತಾ ಇದೆ ಅಂತೆ. ನಾನು ಕಬ್ಬಿನ ಗದ್ದೆಯಲ್ಲಿ ಕಳೆ ಔಷಧಿಯನ್ನ ಹೊಡಿತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಅನ್ನದಾತರು, ನೀವು ಕಬ್ಬಿನ ಗದ್ದೆ ಬೆಳೆದ್ರೇನೆ ನಮಗೆ ಸಕ್ಕರೆ ಬೆಲ್ಲ ಸಿಗೋದು, ನಮ್ಮ ಮನಸ್ಸು ತಂಪಾಗೋದು, ಸಿಹಿ ಆಗೋದು. ಸಿಹಿಯನ್ನ ನೀಡುತ್ತಿರುವಂತಹ ನಮ್ಮ ರೈತರಾದ ನಿಮಗೆ ವಿಶೇಷ ಧನ್ಯವಾದಗಳನ್ನ ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಕೇಳ್ತಾ ನಿಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಿ ಅಂತ ಹೇಳ್ತಾ ಇನ್ನು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಹುಡಿ ಬರ್ತಾ ಇದೆ. ಹೇಮಲತಾ ರವೀಂದ್ರ ಬಿ ಆರ್ ಪ್ರಾಜೆಕ್ಟ್ ಇಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಶ್ರೀಶೈಲ ಕುಮಾರ್ ಎ ಆರ್ ಲೋಟ್ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಸುನಂದ ಗಾನ ವಾರಧಿ ಸಿದ್ಧರುಡ ನಗರ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರನ ಕಳಿಸಿದ್ದೀರಾ. ನಿಮ್ಮ ಹೆಸರು ಮಾತ್ರ ತುಂಬಾ ವಿಶೇಷವಾಗಿದೆ, ಅದಕ್ಕೆ ಸಂತೋಷ ಆಗುತ್ತೆ ಓದೋದಿಕ್ಕೆ ಅಂತ ಹೇಳ್ತಾ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಸರ್ಚ್ ಇವರು ನೀರಿನ ಮಟ್ಟ ಎಷ್ಟು ಅಂತ ತಿಳಿಸಿ ಅಂತ ಹೇಳಿದ್ರು. ಇವರೇ ಸರ್ಚ್ ಮಾಡಿ ನನಗೆ ಉತ್ತರ ಹೇಳ್ತಾ ಇದ್ದಾರೆ. ನಾನು ಹೇಳೋಣ ಅಂದ್ಕೊಂಡಿದ್ದೆ. 1404 ಆಗಿದೆ, ಪಾಯಿಂಟ್ ಆಗಿದೆ ಅಂತೆ ಅಂತ ಇವರೇ ತಿಳ್ಕೊಂಡು ಉತ್ತರವನ್ನ ಗಳಿಸಿದ್ದಾರೆ. ಸಂತೋಷ. ಇನ್ನು ಬೃಂದಾ ರವೀಂದ್ರ ನಗರ ಶಿವಮೊಗ್ಗದಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸುರತಾ ಗಣೇಶ ಶಿವಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರೂಪ ಹೆಚ್ ಕೆಎಸ್ಎಫ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕೂಡ ಎಷ್ಟು ಚೆನ್ನಾಗಿ ಟೈಪ್ ಅನ್ನ ಮಾಡಿ ಕಳಿಸಿದ್ದಾರೆ ಉತ್ತರವನ್ನ, ಧನ್ಯವಾದಗಳು ವಿಶೇಷವಾಗಿ ಅಂತ ಹೇಳೋಣ. ಇನ್ನು ನಮ್ಮ ಆಕಾಶವಾಣಿ ಭದ್ರಾವತಿಯ ಒಪಿನಿಯನ್ ಪೋಲಲ್ಲೂ ಕೂಡ ತುಂಬಾ ಕೆಳಗರು ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಮುಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ನೆಟ್ವರ್ಕ್ ಕೂಡ ಇಲ್ವಂತೆ. ವೀಣಾ ಅವರು ಬೆಂಗಳೂರಿನಿಂದ ಒಂದು ಸಂದೇಶನ ಹಾಕಿದ್ದಾರೆ, ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆಕಾಶವಾಣಿ ಭದ್ರಾವತಿ ಒಪಿನಿಯನ್ ಪೋಲಿಂದ ಕೂಡ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಜಯಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಕೂಡ ಎರಡು ಪ್ರಶ್ನೆಗೂ ಉತ್ತರ ಕಳಿಸಿದ್ದೀರಾ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದೀರಾ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮಂಗಳಖೋಡ ಶಿಲಿಂಗಯ್ಯ ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಪ್ರತಿಮ ನಾಯಕ್ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಬಂದೇ ಜಗಳೂರು ತಾಲೂಕಿನಿಂದ ಕೂಡ ಉತ್ತರ ಬಂದಿದೆ. ದಾವಣಗೆರೆಯಿಂದ ಚಂದ್ರಿಕಾ ನೀರ್ಲಗುಂಡೆ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಿಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಇವರ ಉತ್ತರ ಕೂಡ ಬಂದಿದೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವರ್ಣಯ್ ಜೀವನ್ ಅರಳಿಹಳ್ಳಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತಂದ್ಬಿಟ್ಟು ಉತ್ತರವನ್ನ ಕಳಿಸಿದ್ದಾರೆ. ರಾಘವ ಮನೆಯಣಿ ಶಕುಂತಲಾ ಮಕ್ಕಳಾದಂತಹ ಪ್ರೀತಿಕಾ ಹಾಗೂ ಪುತ್ತೂರ್ ಬಿಟ್ಟಂಪಾಡಿ ದುಬೈಯಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಮೇಡಮ್ ಅವ್ರಿಗೆ ನಮಸ್ಕಾರಗಳು, ಶುಭ ದಿನ ಅಂತಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಿನ ಶುಭಾಶಯಗಳು ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಉತ್ತ ಕಲೋನಿ ಅಂತ ಬಂದ ತಕ್ಷಣ ನಂಗೆ ಗೊತ್ತಿಲ್ಲ ಎಲೆಗೌಡ್ರು ಅಂತ ಬಂದ್ಬಿಡತ್ತೆ ಎಲೆಗೌಡ್ರದೆ ಸಂದೇಶ. ನೀನು ಯಾಕೋ ಎಲೆಗೌಡ್ರು ಉತ್ತರ ಕಳಿಸಿಲ್ಲಲ್ಲ, ಯಾಕೆ ನೋಡೋಣ ಮುಂದಿನ ಪ್ರಶ್ನೆಗೆ ಕಳಿಸ್ತಾರಾ ಅಂತ ನೋಡೋಣ. ಇನ್ನು ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ.

ಒಂದಿಷ್ಟು ಮೆಸೇಜ್ ಅನ್ನ ಉಪಯುಕ್ತ ಮಾಹಿತಿಯನ್ನ ಕೂಡ ನಿನ್ನೆ ರಾತ್ರಿ ನಡೆದಂತಹ ಕಾರ್ಯಕ್ರಮ ಒಂದು ಏನು ಫಿಫಾ ವರ್ಲ್ಡ್ ಕಪ್ ವಿಶ್ವಕಪ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುವಂತಹ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಇನ್ನು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಹಳ್ಳಿಖೇಡ್ ವಿ ಕುಬೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಅವರು ಕೂಡ ಶ್ರೀರೋತ್ರನ ಕೊಟ್ಟಿದ್ದಾರೆ. ವೀರಲೀಲಾ ವಿದ್ಯಾನಗರ ಶಿವಮೊಗ್ಗ, ನಮಸ್ತೆ ಪ್ರೇಮ ಮೇಡಮ್. ಕಾರ್ಯಕ್ರಮಗಳು ಬಹಳಷ್ಟು ಸೊಗಸಾಗಿ ಕೇಳಿ ಬರ್ತಾ ಇವೆ, ಕೇಳ್ತಾ ಇದ್ದೀವಿ, ಆದ್ರೆ ಸಂದೇಶ ಕಳಿಸೋಕೆ ಆಗಲ್ಲ. ಕೆಲವೊಂದು ಭಾಗಗಳಲ್ಲಿ ಮಳೆ ಬರ್ತಾ ಬಂದೇ ಇಲ್ಲ. ಪಾಪ ಅಲ್ಲಿಯ ರೈತಾಪಿ ಜನರಿಗೆ ಮಳೆ ಇಲ್ಲದೆ ಬಿತ್ತನೆ ಮಾಡೋಕೆ ಆಗಲ್ಲ. ಎಲ್ಲಾ ಕಡೆಗಳಲ್ಲಿ ಮಳೆ ಬಂದು ಎಲ್ಲರ ಬದುಕು ಹಸನಾಗಲಿ ಅಂತ ದೇವರಲ್ಲಿ ಎಲ್ಲರೂ ಕೂಡ ಬೇಡಿಕೊಳ್ಳೋಣ ಎಂದು ನನ್ನ ಜನ್ಮದಿನ ಆಚರಿಸಿಕೊಳ್ತಿರುವಂತಹ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಉತ್ತರವನ್ನ ಕಳಿಸಿದ್ದಾರೆ. ಆದ್ರೆ ಸಂದೇಶ ಕಳಿಸೋಕೆ ಆಗೋಲ್ಲ ಅಂತ ಹೇಳಿದರೆ ಅದೇ ಸಂದೇಶನ ಕಳಿಸಿದ್ದಾರೆ, ಇರ್ಲಿ ಪರವಾಗಿಲ್ಲ. ಹೀಗೆ ಸಂದೇಶಗಳು ನಿಮ್ಮಿಂದ ಬರಲಿ ಅಂತ ಆಶಿಸ್ತೇವೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಡಿ ವನಿತಾ, ಮುನಿರಾಜು, ಮಿಥುನ್, ದೀಕ್ಷಾ ಭದ್ರಾವತಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರಗಳನ್ನು ಕೂಡ ಕೊಟ್ಟರೆ ಇನ್ನು ತುಂಬಾ ಖುಷಿಯಾಗತ್ತೆ, ನೋಡೋಣ ಉತ್ತರ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಗುಡ್ ಮಾರ್ನಿಂಗ್ ಸ್ಪೋರ್ಟ್ಸ್ ಮಿಸ್ ಪ್ರೇಮಾಜಿ, ಬೆಳಗಿನಿಂದ ನಿಮ್ಮ ಜೊತೆಗೆ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಅಂದ್ಬಿಟ್ಟು ಸರಿಯಾದ ಉತ್ತರ ನಂಬಿದ್ದಾರೆ. ವಿಶ್ವಾಸವರು ಸವಳಂಗದಿಂದ, ಮುರಳಿಧರವರು ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ದಾಕ್ಷಿಣಿ, ಭೀಮನಕೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ತಂಟ ಆಯ್ತಾ ಮೇಡಮ್ ಅಂತ ಕಳಿಸಿದ್ರೆ ತಿಂಡಿ ಅನ್ಕೋತೀನಿ, ತಿಂಡಿ ಆಯ್ತಾ ಮೇಡಮ್ ಅಂತ ಕೇಳಿದಿರಾ. ಆಯ್ತು ನಂದು, ನಿಮ್ದು ಆಯ್ತಾ ಪ್ರಭಾ ಮೇಡಮ್ ಅಂತ ಹೇಳ್ತಿದ್ರೆ ಶುಭೋದಯವನ್ನ ಕೂಡ ತಿಳಿಸ್ತಾ ಇದ್ದಾರೆ ರಾಧವರು ನಿದಿಕೆಯಿಂದ. ಹಾಗೆ ಉತ್ತರವನ್ನ ಕೂಡ ಇವರು ಕಳಿಸಿದ್ದಾರೆ. ಸುಭಾನ್ಕುರಿ, ಎಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಕೂಡ ಉತ್ತರ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದಲಾಗಿದೆ. ಇನ್ನು ಮೂರು ಮತ್ತೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಅಂತ ಹೇಳ್ತಾ ಮೂರನೇ ಪ್ರಶ್ನೆ, 2026 ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? 2026 ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಮೂರು ಬಾರಿ ಕೇಳಿದ್ದೇನೆ. ಇನ್ನು ನಾಲ್ಕನೇ ಪ್ರಶ್ನೆ, 2026 ಆಸ್ಟ್ರಿಯನ್ ಫಾರ್ಮುಲಾ ಒಂದು ಗ್ರ್ಯಾಂಡ್ ಫಿಕ್ಸ್ ವಿಜೇತ ಯಾರು? 2026 ಆಸ್ಟ್ರಿಯನ್ ಫಾರ್ಮುಲಾ ಒಂದು ಗ್ರ್ಯಾಂಡ್ ಫ್ರಿಕ್ಸ್ ವಿಜೇತ ಯಾರು? ಈ ಎರಡು ಪ್ರಶ್ನೆಗಳಿಗೂ ನಿಮ್ಮಿಂದ ಉತ್ತರ ಬರಲಿ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ, ಇದಕ್ಕೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಉತ್ತರ, ಈ ರೀತಿಯ ಫಾರ್ಮ್ಯಾಟ್ ಅಲ್ಲಿ ಕಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9481857206. ಈಗ ಮತ್ತೊಂದು ಗೀತೆ ನಿಮಗಾಗಿ, ಒಂದು ಮೊಟ್ಟೆಯ ಕಥೆ, ಸುಪ್ರಿಯಾ ಲೋಹಿತ್ ಹಾಡಿರುವಂತಹ ಗೀತೆಯನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ ಆನಂದಿಸಿ.

ಕೇಳ್ತಾ ಇದ್ರೆ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿತ್ತು. ಉತ್ತರವನ್ನ ಕಳೆದ ಸ್ವಲ್ಪ ಮುಂಚೆನೆ ಹೇಳಬೇಕಾಗಿತ್ತು, ಆದ್ರೆ ಬೇರೆ ಹಾಡಿಗೆ ಹೋಗಿಬಿಟ್ಟಿದ್ದೆ, ಹಾಗಾಗಿ ಉತ್ತರವನ್ನ ಹೇಳ್ತಾ ಇದ್ದಾನೆ. 2026ರ ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ತಂಡದ ನಾಯಕ ಯಾರು ಅಂತ ಕೇಳಿದೆ. ಅದಕ್ಕೆ ಲಿಯೋನೆಲ್ ಮೆಸ್ಸಿ ಯಾರೆಲ್ಲ ಈ ಉತ್ತರವನ್ನ ಕಳಿಸಿದಿರೋ ಅದು ಸರಿಯಾದ ಉತ್ತರ. ಇನ್ನು 2026ರ ವಿಂಬಲ್ಡನ್ ಯಾವ ಕ್ರೀಡೆಗೆ ಇದು ಪ್ರಮುಖ ಟೂರ್ನಮೆಂಟ್ ಆಗಿತ್ತು ಅಂತಂದ್ರೆ ಟೆನಿಸ್. ಉತ್ತರ ಆಗಿತ್ತು ಟೆನಿಸ್. ಇನ್ನು ಮೂರನೇ ಪ್ರಶ್ನೆ ಮತ್ತೊಮ್ಮೆ ಉಚ್ಚಾರ ಮಾಡ್ತಾ ಇದ್ದೇನೆ. 2026ರ ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಉತ್ತರವನ್ನ ಈಗ ಕೊಟ್ಟಿದ್ದೀರಾ. 2026ರ ಆಸ್ಟ್ರಿಯನ್ ಫಾರ್ಮುಲಾ 1 ಗ್ರ್ಯಾಂಡ್ ಫ್ರಿಕ್ಸ್ ವಿಜೇತ ಯಾರು ಅಂತ ಕೂಡ ಕೇಳಿದೆ, ಅದಕ್ಕೂ ಕೂಡ ಉತ್ತರವನ್ನ ನೀಡಿದ್ದೀರಾ. ಯಾರೆಲ್ಲ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋಣ. ಹಂಪಣ್ಣ ಅವರು ನ್ಯಾಮತಿಯಿಂದ ಉತ್ತರವನ್ನ ನೀಡಿದ್ದಾರೆ. ಹಾಗೆ ನಾಗರಾಜ್ ರೆಡ್ಡಿ, ರಾಮತೀರ್ಥ, ಹರಿಹರ ಇವರು ಕೂಡ ಎಫ್ ಅಂತ ಕಳಿಸಿದ್ದಾರೆ. ಎಫ್ ಅಂತಂದ್ರೆ ಏನಂತ ತಗೊಳ್ಳಿ, ಸಂಪೂರ್ಣ ಉತ್ತರವನ್ನ ಆದ್ರೆ ಕಳಿಸಿ ಅಂತ ಹೇಳೋಣ. ಇನ್ನು ಶಿವೂರು, ದೋರ್ನಹಳ್ಳಿ, ತರೀಕೆರೆ ತಾಲೂಕು ಇಲ್ಲಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಉತ್ತರ ಗೊತ್ತಿಲ್ಲ ಅಂತಂದ್ರೆ ಕೇಳ್ತಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಇರ್ಲಿ ಪರವಾಗಿಲ್ಲ, ಮುಂದಿನ ಪ್ರಶ್ನೆಗೆ ಉತ್ತರನ ಕೊಡುವಂತರಿ ತಗೊಳ್ಳಿ ಅಂತ ಹೇಳೋಣ. ಇನ್ನು ಭೋಜ ರಾಜಾಚಾರ್, ಭಾರತಿ, ದೇವಾಂಶ್, ಮೊಸರಹಳ್ಳಿ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ರಂಗಸ್ವಾಮಿ, ಸಂಶೋಧನಾರ್ಥಿ, ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಭದ್ರಾವತಿ ಆಕಾಶವಾಣಿಯ ಒಪಿನಿಯನ್ ಪೋಲಿಂದ ಕೂಡ ಉತ್ತರಗಳು ಬಂದಿದೆ. ವಿಶ್ವಾಸವರು ಸವಳಂಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಜಾರ್ಜ್ ರಿಜಲ್ ಅವರು, ಇನ್ನು ಮುರಳೀಧರ್ ನಾಯಕ್, ರಮಾ ನಾಯಕ್, ದೇವಿ ಬಾಯಿ ಅವರು ಹುಣಸೆಕಟ್ಟೆ ಜಂಕ್ಷನ್ನಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಿವೇಡಿ ಸೂಜಾ, ರಾಜೇಂದ್ರ ನಗರ, ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮೋಹನ್ ಕುಮಾರ್, ಆಲನಹಳ್ಳಿ, ಮೈಸೂರಿನಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಉಮಾದೇವಿ, PWD ಕಾಲೋನಿ, BR ಪ್ರಾಜೆಕ್ಟ್ ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಶ್ರೀಶೈಲ ಕುಮಾರ್, AR ಲೇಔಟ್, ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ, ಅಪರ್ಹುತ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ವಣಿಕಾ ಜೀವನ ಹಳ್ಳಿ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಮಹೇಶ್ ಕುಮಾರ್ ಹೊನ್ನಹಳ್ಳಿ ಉತ್ತರ ಬಂದಿದೆ. ಮೋನಿಷಾ ಚೈತನ್ಯ ತರೀಕೆರೆಯಿಂದ ಕೂಡ ಉತ್ತರ ಬಂದಿದೆ. ಇನ್ನು ವೀರಲೀಲಾ ವಿದ್ಯಾನಗರ ಶಿವಮೊಗ್ಗ, ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀರ ಮೇಡಮ್ ಅಂತ ಸಂದೇಶನ ಕಳಿಸಿದ್ದಾರೆ. ಈಗಾಗಲೇ ಪ್ರಶ್ನೆಯನ್ನ ಹೇಳಿದ್ದೇನೆ, ಮುಂದಿನ ಪ್ರಶ್ನೆಗೆ ಉತ್ತರವನ್ನ ಕೊಡುವಿರಂತ್ರಿ ಅಂತ ಹೇಳ್ತಾ ಈಗ ಉತ್ತರ ಏನಾಗಿತ್ತು ಅಂತ ನೋಡೋಣ. ಮೂರನೆಯ ಪ್ರಶ್ನೆ, 2026ರ ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಸೈಕ್ಲಿಂಗ್. ಸೈಕ್ಲಿಂಗ್ ಅಂತ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಾ? ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. 2026ರ ಆಸ್ಟ್ರಿಯನ್ ಫಾರ್ಮುಲಾ 1 ಗ್ರ್ಯಾಂಡ್ ಫ್ರಿಕ್ಸ್ ವಿಜೇತ ಯಾರು ಅಂದ್ರೆ ಜಾರ್ಜ್ ರಸೆಲ್. ಎಲ್ರಿಗೂ ಗೊತ್ತಿದೆ ಈ ಉತ್ತರವನ್ನು ಕೂಡ, ತುಂಬಾ ಕೇಳುಗರು ಕಳಿಸಿದ್ದೀರಾ. ಜಾರ್ಜ್ ರಸೆಲ್ ಉತ್ತರ ಆಗಿತ್ತು. ಇನ್ನು 5 ಮತ್ತು 6ನೇ ಪ್ರಶ್ನೆಗೆ ಹೋಗೋಣ. 2026ರ AVC ಪುರುಷರ ವಾಲಿಬಾಲ್ ಕಪ್ ಎಲ್ಲಿ ನಡೆಯಿತು? 2026ರ AVC ಪುರುಷರ ವಾಲಿಬಾಲ್ ಕಪ್ ಎಲ್ಲಿ ನಡೆಯಿತು ಅಂತ ತಿಳಿಸ್ಬೇಕು. ಇನ್ನು 6ನೇ ಪ್ರಶ್ನೆ, ಫುಟ್ಬಾಲ್ನಲ್ಲಿ ಪೆನಾಲ್ಟಿ ಕಿಕ್ ಎಷ್ಟು ದೂರದಿಂದ ಹೊಡೆಯಲಾಗುತ್ತದೆ? ಫುಟ್ಬಾಲ್ನಲ್ಲಿ ಪೆನಾಲ್ಟಿ ಕಿಕ್ ಅನ್ನು ಎಷ್ಟು ದೂರದಿಂದ ಹೊಡೆಯಲಾಗುತ್ತದೆ? ಈ ಎರಡು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕಳುಹಿಸಿ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ತದನಂತರದಲ್ಲಿ ಉತ್ತರಗಳು ಬರಲಿ ಈ ಪ್ರಕಾರವಾಗಿ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆಯನ್ನ ಕೇಳಿ ಬರೋಣ. ಮೆಹಬೂಬ್ ಪಾಷ.

ನಾನು ಕೇಳಿದಂತಹ 4, 5 ಮತ್ತು 6ನೆಯ ಪ್ರಶ್ನೆಗೆ ಉತ್ತರಗಳು ನಿಮ್ಮಿಂದ ಬಂದಿವೆ. ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಕೂಡ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 0667 ಅಂಕೆಯಿಂದ. ಇನ್ನು ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹಂಪಣವರು ನಮ್ತಿಯಿಂದ

ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಇನ್ನು ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಮೋನಿಷಾ ಚೈತನ್ಯ ತರೀಕೆರೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಸುನಂದ ಗಾನವಾರಿಧಿ ಸಿದ್ಧಾರೂಢ ನಗರ ಅನ್ಕೋತೀನಿ, ಭದ್ರಾದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ಮುರಳೀಧರ್ ನಾಯಕ್ ರಮಾ ನಾಯಕ್ ದೇವಿಬಾಯ್ ಹುಣಸಕಟ್ಟೆ ಜಂಕ್ಷನ್ ಇಂದ ಕೂಡ ಇಂದಿರಾನಗರದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಶಿವ ದೊರ್ನಳಿಂದ ತರೀಕೆರೆ ತಾಲೂಕು ಇಲ್ಲಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಉಮೇಶೂರು ಸಿರಿಗೆರೆ ದಾವಣಗೆರೆಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಇನ್ನು ಮುಂದೆ ಹೇಳಿ ರಘು ದೀಕ್ಷಿತ್ ಅವರ ಕಂಠದಲ್ಲಿ ನಿನ್ನ ಸನಿಹ ಚಿತ್ರದ ಒಂದು ಗೀತೆಯನ್ನು

ಆಡೋ ಮಾತಾಡೋ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸ ಪ್ರಶ್ನೆಯನ್ನ ಕೇಳಿದ್ದೆ, ಅದಕ್ಕೆ ಉತ್ತರಗಳನ್ನ ಕೂಡ ನೀಡಿದ್ದೀರಾ. 5 ಮತ್ತು 6ನೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಿರುವಂತಹ ನಮ್ಮ ಕೇಳುಗರಾರು, ಮುಂದಿನ ಕೇಳುಗರು ಅಂತ ನೋಡೋಣ. ಚಿಕ್ಕಪ್ಪ ಶಾರದಾ ರಮೇಶ್ವರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರೂಪಾ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಕೂಡ ಉತ್ತರ ಬಂದಿದೆ. ವರ್ಣಿಕಾ ಜೀವನ ಅರಳಿಹಳ್ಳಿ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕೊಂಬು ವಿಶ್ವವಿದ್ಯಾಲಯ ಇವರಿಂದ ಕೂಡ ಉತ್ತರ ಬಂದಿದೆ. ಇನ್ನು ಅಲ್ವಾ ಮೇಡಮ್ ಅಂತಂದ್ಬಿಟ್ಟು ಉತ್ತರವನ್ನ ಕಳಿಸಿದ್ದಾರೆ. ಮೂಡಲ ವಿಠಲಾಪುರ ಪದ್ಮಶ್ರೀ ದರ್ಪಣ ಗಾಟಿ ಅನಂತಕುಮಾರ್ ಅವರು ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮಹೇಶ್ ಕುಂಬರ್ ಹೊನ್ನಾಳಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಕುಸುಮ KH ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಸುಭನ್ ಕೊರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಕೂಡ ಉತ್ತರ ಬಂದಿದೆ. KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೋರಿ ಮಾಡಗದ್ದೆ ಹುಬ್ಳಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶ್ರೀಶೈಲ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮಗಳ ಕೂಡ ಶಿವಲಿಂಗಯ್ಯ ಹಿರಿಮಠ, ಕಲಾವತಿ ಹಿರಿಮಠ, ಅಭಿಷೇಕಯ್ಯ ಹಿರಿಮಠ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರ ಉತ್ತರಗಳನ್ನ ನೋಡಿದ್ದೇನೆ. ಈಗ ಉತ್ತರವನ್ನ ಹೇಳುವಂತಹ ಸಮಯ. ನಾನು ಕೇಳಿದ ಪ್ರಶ್ನೆ, 2026ರ AVC ಪುರುಷರ ವಾಲಿಬಾಲ್ ಕಪ್ ಎಲ್ಲಿ ನಡೆಯಿತು? ಎಲ್ಲರೂ ಕೂಡ ಉತ್ತರವನ್ನ ಕಳಿಸಿದ್ದೀರಾ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಿತು. ಸಾಕಷ್ಟು ಕೇಳಿದ ಉತ್ತರ ಸರಿಯಾಗಿದೆ. ಇನ್ನು ಫುಟ್ಬಾಲ್ನಲ್ಲಿ ಪೆನಾಲ್ಟಿ ಕಿಕ್ ಎಷ್ಟು ದೂರದಿಂದ ಹೊಡೆಯಲಾಗುತ್ತೆ? ಇದಕ್ಕೆ ತುಂಬಾ ಕೆಳಗರು 2 ಉತ್ತರಗಳನ್ನ ನೀಡಿದ್ದೀರಾ. 11 ಮತ್ತು 12 ಅಂತ ಉತ್ತರ ಆಗಿತ್ತು. 11 ಮೀಟರ್ ದೂರದಿಂದ ಹೊಡೆಯಲಾಗುತ್ತೆ. ಮತ್ತೊಮ್ಮೆ ಇವತ್ತು ಕೇಳಿದಂತಹ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಹೇಳ್ತಾ ಇದ್ದೇನೆ. 2026ರ ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ತಂಡದ ನಾಯಕ ಯಾರು? ಲಿಯೋನೆಲ್ ಮೆಸ್ಸಿ. ಉತ್ತರ ಲಿಯೋನೆಲ್ ಮೆಸ್ಸಿ. 2026 ವಿಂಬಲ್ಡನ್ ಯಾವ ಕ್ರೀಡೆಯ ಪ್ರಮುಖ ಟೂರ್ನಮೆಂಟ್? ಟೆನಿಸ್. ಉತ್ತರ ಆಗಿತ್ತು ಟೆನಿಸ್. ಇನ್ನು ಮೂರನೇ ಪ್ರಶ್ನೆ, 2026ರ ಟೂರ್ ಡಿ ಫ್ರಾನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ ಸೈಕ್ಲಿಂಗ್. 2026ರ ಆಸ್ಟ್ರಿನ್ ಫಾರ್ಮುಲಾ 1 ಗ್ರ್ಯಾಂಡ್ ಫ್ರಿಕ್ಸ್ ವಿಜೇತ ಯಾರು? ಜಾರ್ಜ್ ರಸೆಲ್. ಉತ್ತರ. ಇನ್ನು 2026ರ AVC ಪುರುಷರ ವಾಲಿಬಾಲ್ ಕಪ್ ಎಲ್ಲಿ ನಡೆಯಿತು? ಉತ್ತರ ಅಹಮದಾಬಾದ್. ಫುಟ್ಬಾಲ್ನಲ್ಲಿ ಪೆನಾಲ್ಟಿ ಕಿಕ್ ಎಷ್ಟು ದೂರದಿಂದ ಹೊಡೆಯಲಾಗುತ್ತೆ? ಇದು ಆರನೇ ಪ್ರಶ್ನೆ. 11 ಮೀಟರ್ ದೂರದಿಂದ ಹೊಡೆಯಲಾಗುತ್ತೆ. ಇದಿಷ್ಟು ಪ್ರಶ್ನೆಗಳನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಳಲಾಗಿತ್ತು. ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಒಂದು ಕ್ರಿಯಾಶೀಲರಾಗಿ ಉತ್ತರಗಳನ್ನ ನೀಡಿದ್ದೀರಾ. ಚುರುಕುತನದಿಂದ, ಜನತನದಿಂದ ಉತ್ತರಗಳನ್ನ ನೀಡಿದ್ದೀರಾ. ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಕಷ್ಟದ ಪ್ರಶ್ನೆಗಳು ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಕೇಳಿದ್ರು ನನಗೆ ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂತನ್ಬಿಟ್ಟು ಸಂದೇಶನ ಕಳಿಸಿದ್ದೀರಾ. ಇರ್ಲಿ, ಪರವಾಗಿಲ್ಲ. ಒಂದು ಕ್ಲಿಷ್ಟಕರ ಪ್ರಶ್ನೆಗಳು ಹಾಗೂ ಸುಲಭದ ಪ್ರಶ್ನೆಗಳು ಕೂಡ ಇರುತ್ತೆ. ಹಾಗಾಗಿ ಕಲಿಯೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಗೊತ್ತಿಲ್ಲದ ವಿಚಾರಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಯೋಣ. ಕ್ರೀಡೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿದೆ. ಕ್ರೀಡೆಯನ್ನ ನಾವು ಯಾವುದಾದ್ರೂ

ಒಂದು ಕ್ರೀಡೆಯನ್ನು ನಮ್ಮ ಮೈಗೂಡಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಹಾಗೂ ಮನಸ್ಸಿನ ಒಂದು ಏನು ನೆಮ್ಮದಿಗೂ ಕೂಡ ತುಂಬ ಉಪಕಾರ ಆಗುತ್ತೆ. ನಮ್ಮ ಮನಸ್ಸನ್ನು ಮೆದುಳನ್ನು ಆರೋಗ್ಯದಿಂದ ಇಡಬೇಕು ಅಂತಂದರೆ ಕ್ರೀಡೆಗೆ ಸೇರಿಕೊಂಡು ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳ್ತಾ, ಎಲ್ಲರೂ ಬಹಳಷ್ಟು ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅನಂತ ಧನ್ಯವಾದಗಳು. ಎಲ್ಲ ಯಾರೆಲ್ಲ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಶುಭ ಆಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರಯತ್ನ ಪಟ್ಟಂತಹ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮ ಹೇಗನ್ನಿಸ್ತು ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು AIRBDVT@gmail.com ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು ಅಂತ ಹೇಳ್ತಾ, ವೀರಲ ವಿದ್ಯಾನಗರ ಶಿವಮೊಗ್ಗದಿಂದ ಈಗ ಉತ್ತರಗಳನ್ನು ಕಳಿಸಿದ್ದಾರೆ. ಏನು ನಮಸ್ತೆ ಮೇಡಮ್, ಬೆಳಗಿನಿಂದ ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ರಿ, ಜೊತೆಗೆ ಚಿತ್ರಗೀತೆಗಳು ಕೂಡ ಇಷ್ಟ ಆಯಿತು. ಧನ್ಯವಾದಗಳು. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಕಾರ್ಯಕ್ರಮದ ಕಡೆಯದಾದ ಒಂದು ಗೀತೆ ಹಾಡಿದರೆ ಪದ್ಮಜ ಶ್ರೀನಿವಾಸನ್. ಚಿತ್ರ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 ದಿಂದ 5:00 ಗಂಟೆವರೆಗೆ

0: ಜೊತೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು, ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 ರಿಂದ 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಮೆಚ್ಚಿ ನೀವು ಪತ್ರವನ್ನ ಬರೆದಿದ್ದೀರಾ. ಆ ಪತ್ರಕ್ಕೆ ಪ್ರತಿಯಾಗಿ ನಮಗೆ ಉತ್ತರದ ರೂಪದಲ್ಲಿ ಹಾಡುಗಳನ್ನ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಪತ್ರವನ್ನು ಬರೆದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಆರಂಭದ ಪತ್ರವನ್ನ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಯಾರೇ ಕೂಗಾಡಲಿ ಈ ಹಾಡು ಇಷ್ಟ ನಮಗೆ ಅಂತ ಪತ್ರವನ್ನ ಬರೆದಿದ್ದಾರೆ. ಹೊಸಕೋಟೆ ತಾಲೂಕು ಎಸ್ ನಾರಾಯಣ ಕೆರೆ ವಿಲೇಜ್ ಪ್ರಕಾಶ್ ಶ್ಯಾಮಲ ಅಶ್ವಿನಿ ನಾರಾಯಣ ಚಾರಿ ಮುನಿತಮ್ಮಯ್ಯ ವೆಂಕಟಾಚಾರಿ ಜಯಮ್ಮ ಮತ್ತೆ ಮುರಳಿ ಭಾಗ್ಯ ಹರ್ಷವರು ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಇವರಿಗಾಗಿ ಅವರು ಮೆಚ್ಚಿರುವಂತಹ ಗೀತೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ಒಂದು ಎಮ್ಮೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ನಮ್ಮ ಅಣ್ಣವರು ಹಾಡಿರುವಂತಹ ಹಾಡನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಕೇಳಿ.

ಕಾಲವನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ

ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ, ಇದೇ ರೀತಿ ಹಿನ್ನೆಲೆ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನನ್ನ ಹಾಡು ನನ್ನ ಆಯ್ಕೆ ಕೇಳಿದರೆ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಪತ್ರವನ್ನು ನೋಡೋಣ. ಆಕಾಶವಾಣಿ ಭದ್ರಾವತಿ ನಿಲಯದ ಮುಖ್ಯಸ್ಥರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ನಿರೂಪಕರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಿಲಯದಿಂದ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬಾ ಸೂಪರ್, ಅದರಲ್ಲೂ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಅದ್ಭುತ. ನಿಲಯದಿಂದ ಪ್ರಸಾರವಾಗುವಂತಹ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ತಾಳಿ ಕಟ್ಟುವ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಈ ಹಾಡನ್ನ ಪ್ರಸಾರ ಮಾಡಿ ಈ ಹಾಡಿನ ಸಾಹಿತ್ಯ ಸಂಗೀತ ಎಲ್ಲವೂ ತುಂಬಾ ಸೊಗಸಾಗಿದೆ. ಈ ಹಾಡು ನಮ್ಮ ಮನೆಯವರೆಲ್ಲರಿಗೂ ಕೂಡ ತುಂಬಾ ಇಷ್ಟ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರೆ, ಕಡೂರು ತಾಲೂಕು ಮುತ್ತೆಣೆಗೆರೆಯಿಂದ ಭಾಗ್ಯ ಬಿ ಮರಳಪ್ಪ ಅವರು. ಇವರು ಮೆಚ್ಚಿರುವಂತಹ ಗೀತೆ ಪ್ರಸಾರ ಆಗ್ತಾ ಇದೆ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಒಂದು ಗೀತೆ.

0: ಅಲ್ಲಿ ಒಂದು ದೊಡ್ಡ ಆಲದ ಮರ.
1: ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದೆ ಕುಳಿತಿರಲು, ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಣಿಗಳು ಇನ್ನೆರಡು.
0: ಅವೆರಡು ಗಂಡು ಗಿಣಿಗಳು.

ಎಂಬ ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿತಮ್ಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನನ್ನ ಹಾಡು ನನ್ನ ಆಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಪತ್ರವನ್ನ ನೋಡೋದಾದ್ರೆ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಒಂದು ಗೀತೆಯನ್ನ ಮೆಚ್ಚಿ ಪತ್ರವನ್ನ ಬರೆದಿದ್ದಾರೆ. ಇವರು ಚಿಕ್ಕಿ ಬಾಳೆ ಪುರದಲ್ಲಿ ಅಂತೇನೋ ಹಾಕಿದರೆ ಸರಿಯಾಗಿ ಅಕ್ಷರ ಕಾಣಿಸ್ತಾ ಇಲ್ಲ. ಒಟ್ಟು ಸುರೇಶ್ ಭಟ್ ಅವರು ಗೌರಿಬಿದನೂರು ಅಂತ ಮಾತ್ರ ಕಾಣಿಸ್ತಾ ಇದೆ. ಇವರು ಧರ್ಮಸೇರೆ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಈ ಸಂಭಾಷಣೆ, ಈ ಗೀತೆ ನಮಗೆ ತುಂಬಾ ಇಷ್ಟ, ಹಾಗಾಗಿ ಆಕಾಶವಾಣಿಯಿಂದ ಕೇಳಲು ಬಯಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವರಿಗಾಗಿ ಧರ್ಮಸೇರೆ ಚಿತ್ರದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಗೀತೆ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರ ಆಗ್ತಿದೆ. ಕೇಳಿ ಆನಂದಿಸಿ.

ಪತ್ರವನ್ನ ಬರೆದಿದ್ದಾರೆ ಚಿತ್ರದುರ್ಗದಿಂದ ರಮೇಶ್ ಸುಜಾತ. ಮಕ್ಕಳಾದಂತಹ ಪ್ರಕೃತಿ ಮತ್ತು ವಿಸ್ಮಯ ಹಾಗೂ ಅಜ್ಜಿಯಾದಂತಹ ಜಯಮ್ಮ, ತಾತ ಹೀರಯ್ಯ ಅವರು ಒಂದು ಅದೃಷ್ಟವಂತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಈ ಚಿತ್ರದ ಒಂದು ಗೀತೆ ನಿನ್ನೆ ನೋಡುವ ಆಸೆ. ಈ ಚಿತ್ರ ನಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ, ಹಾಗಾಗಿ ಈ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ತಿಳಿಸಿದ್ದಾರೆ. ಹಾಗೆ ಚಿಕ್ಕ ತಿರುಪತಿಯಿಂದ ಕೂಡ ಇದೇ ಚಿತ್ರದ ಗೀತೆಯನ್ನ ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ ಪ್ರಕಾಶ್, ಶಮಲಾ, ಅಶ್ವಿನಿ, ರಮೇಶ್, ಆನಂದ್ ಹಾಗೂ ಮನಿತಾರು. ಇವರಿಗಾಗಿ ಅದೃಷ್ಟವಂತ ಚಿತ್ರದ ಗೀತೆ

ಇನ್ನು ಮುಂದಿನ ಪತ್ರವನ್ನ ಬರೆದಿದ್ದಾರೆ ಹರಿಹರದಿಂದ ಕಮಲಮ್ಮ, ಸೋಮಶೇಖರ್, ಮಂಗಳ, ರೇವತಿ, ನಿತಿನ್, ನಿರಂಜನ್, ಬೇಬಿ ಕಾರುಣ್ಯ ಮಾಸ್ಟರ್, ನವೀಶ್ ಅವರು ಬರೆದಿದ್ದಾರೆ. ಅವರು ನೆಚ್ಚಿದಂತಹ ಗೀತೆ ಈಗ ನಿಮಗಾಗಿ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಮೆಚ್ಚಿದ ಗೀತೆಗಳನ್ನ ಇದುವರೆಗೂ ಪ್ರಸಾರ ಮಾಡಿದೆವು. ಆತ್ಮೀಯರೇ, ನೀವು ಕೂಡ ನೀವು ಮೆಚ್ಚಿದ ಗೀತೆಗಳನ್ನ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಬೇಕೆ? ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ನಿಮ್ಮ ಮೆಚ್ಚಿದ ಮೂರು ಚಿತ್ರದ ಗೀತೆಗಳನ್ನ, ಚಿತ್ರದ ಹೆಸರು ಹಾಗೂ ಗೀತೆಗಳ ಹೆಸರನ್ನ ಪತ್ರದಲ್ಲಿ ಬರೆದು ಕಳುಹಿಸಿದರೆ ನಿಮ್ಮಿಷ್ಟದ ನಮ್ಮಲ್ಲಿ ಲಭ್ಯವಿರುವಂತಹ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಇನ್ನಷ್ಟು ಕೇಳುಗರು ಒಂದಿಷ್ಟು ನಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿಲ್ಲ ಅಂತ ಕೂಡ ಒಂದು ಅನಿಸಿಕೆಯನ್ನು ತಿಳಿಸಿದರೆ, ಇಲ್ಲಿ ಲಭ್ಯವಿರುವ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಲಭ್ಯವಿಲ್ಲದಿದ್ದರೆ ಪ್ರಸಾರ ಮಾಡೋದಿಲ್ಲ. ಹಾಗಾಗಿ ನೀವೇ ತಿಳಿದುಕೊಳ್ಬೇಕಾಗತ್ತೆ, ಲಭ್ಯವಿದ್ದರೆ ಮಾತ್ರ ಪ್ರಸಾರ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ ಅಂತ. ಹಾಗಾಗಿ ಮುಂದಿನ ಬಾರಿ ನೀವು ಕೂಡ ನಿಮ್ಮ ಗೀತೆಯನ್ನು ಆಕಾಶವಾಣಿ ಭದ್ರಾವತಿಯಿಂದ ಕೇಳಬಹುದು. ನೀವು ಪತ್ರವನ್ನು ಕಳಿಸಲು ನಮ್ಮ ವಿಳಾಸ ಈ ರೀತಿ ಇದೆ. ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಜಿಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ, ಪಿನ್ಕೋಡ್ 577302. ಇಲ್ಲಿಗೆ ನಿಮ್ಮ ಪತ್ರ ಬಂದರೆ ನಿಮ್ಮ ಮೆಚ್ಚಿದ ಗೀತೆಗಳು ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಬಿತ್ತರಗಳಲ್ಲಿದೆ ಅಂತ ಹೇಳ್ತಾ, ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ.

0: ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸೇವಾ ಮಾಹಿತಿ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ನೀಡಲು ಹಾಗೂ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಲು ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ವೇಳೆಯಲ್ಲಿ ದೂರವಾಣಿ ಸಂಖ್ಯೆ 0818220062 ಮತ್ತು ಶಿವಮೊಗ್ಗ ಜಿಲ್ಲೆಯ ಸಹಾಯಕ ನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಶಿವಮೊಗ್ಗ ಸಾಗರ ಸೊರಬ ಶಿಕಾರಿಪುರ ಭದ್ರಾವತಿ ಹೊಸನಗರ ತೀರ್ಥಹಳ್ಳಿ ಇವರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ SG ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪದ್ಮ ಪ್ರಶಸ್ತಿ 2027ಕ್ಕಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರಿದರೂ ಗುರುತಿಸಲ್ಪಡದ ಉಳಿದಿರುವಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ವ್ಯಕ್ತಿಗಳು, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಪೋಷಣೆ ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆಗೆ ಶ್ರಮಿಸಿದವರು, ಮಕ್ಕಳ ರಕ್ಷಣೆ, ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಸಾಧಕರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳು ಹಾಗೂ ಸಂಸ್ಥೆಗಳು ತಮ್ಮ ಸಾಧನೆಗಳ ವಿವರಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅಳವಡಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ಆಗಿರುತ್ತದೆ. 31-7-2026 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಅಹಲ್ಕೊಳ 100 ರಸ್ತೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತವಾಗಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18 ರಿಂದ 49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತವಾಗಿ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಗಳು ಈ ರೀತಿ ಇವೆ: ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 31 ದಿವಸಗಳ ತರಬೇತಿ ಅವಧಿ, ಪ್ರಾರಂಭ ದಿನಾಂಕ ಈಗಾಗಲೇ ಆಗಿದೆ. ಇನ್ನು ಅಣಬೆ ಬೇಸಾಯ 12 ದಿವಸಗಳು, ಈ ತಿಂಗಳ 27ನೇ ತಾರೀಕಿನಿಂದ ಆರಂಭಗೊಳ್ಳುವುದು. ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ 31 ದಿವಸಗಳ ತರಬೇತಿ, ಈ ತಿಂಗಳ 29ನೇ ತಾರೀಕಿನಿಂದ ತರಬೇತಿಯು ಆರಂಭವಾಗುವುದು. ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ರಸ್ತೆ ಹೊಳಲೂರು 577216 ಶಿವಮೊಗ್ಗ ತಾಲೂಕು ಇಲ್ಲಿಗೆ, ಅಥವಾ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9481955771 ಮತ್ತೊಂದು ಮೊಬೈಲ್ ಸಂಖ್ಯೆ 9743429595. ಈ ಸಂಖ್ಯೆಗಳಿಗೆ ಸಂಪರ್ಕಿಸಿ ತಾವುಗಳು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅಥವಾ ಇಮೇಲ್ cbrscti hololuru@gmail.com ಸಂಪರ್ಕಿಸಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಈಗ ಭಾವಗೀತೆಗಳ ಕಾರ್ಯಕ್ರಮ.

ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಜನಪದ ಸಂಗೀತ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊರಬದ ಶ್ರೀಮತಿ ಪುಷ್ಪ ಪಿಎಂ ಹಾಗೂ ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಿ.

ಬಂದೆಲ್ಲೇ ಸಿರಿಗೌರ ನೀನು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಹೇಳು ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ

ಇದುವರೆಗೂ ಸೊರಬದ ಶ್ರೀಮತಿ ಪುಷ್ಪ ಪಿಎಂ ಹಾಗೂ ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957 ಕೋಟಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ ಶೇಕಡ 65% ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585 ಕೋಟಿ 72 ಲಕ್ಷ ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243 ಕೋಟಿ 44 ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶ

ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್.

0: ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತವು. ಆಗ ಮನೆಯಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಮ್, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ. ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲ್ ಅನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ.

0: ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ. ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
1: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೇಹ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
0: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಕೇಳುಗ್ರೆ, ಬನ್ನಿ.
2: ಹಾಯ್ ಫ್ರೆಂಡ್ಸ್, ಎಲ್ರು ಬಂದ್ರಲ್ಲ. ಓ ಸುನಕ್ಕ, ಏನು ಇನ್ನು ಬರ್ಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
3: ಹಾ ಹೌದು ಹೌದು, ಹೇಳಿದ್ದೇನು, ಬರ್ಬೋದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ. ಓ ಎಲ್ರು ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ.
4: ಅಯ್ಯೋ ಸಾರಿ ಬೇಡಪ್ಪ, ನಾವು ನೀವು ಹಾಗೇನೆ ಅಲ್ವಾ, ಮನೆಯ ಕೆಲಸ ಮುಗೀತು ಅಂತ ಉಂಟಾ?
5: ಈ ಕೆಲಸದ ಮಗು ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
2: ಹೌದು ಲೀಲಕ್ಕ, ಕೆಲಸ ಅಂತನೇ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು, ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
5: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವೇ ಹೊರಡೋಣ.
0: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
6: ವಿದ್ಯಕ್ಕ ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
2: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
6: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರೂ ಮನೆ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ.
7: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ ದೇವರಿಗೆ ಗೊತ್ತು.
2: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ರು ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
3: ಅಲ್ಲ, ಆ ರಸ್ತೆಯಲ್ಲಾದ ಅಪಘಾತ ನೋಡಿ, ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
8: ಹೌದು, ಅದೇ ಬೇರೆ ಮಕ್ಕಳಾಗಿದ್ದಾರೆ, ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
4: ನೋಡಿದ್ರ, ಮೊಬೈಲ್ ನಿಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೇ.
5: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು. ನಾಟಕ ನೋಡಿ ನಾನಂತೂ ಭಾವುಕಳಾದೆ.
2: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
9: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು ನೋವು ಸೋಲು ಗೆಲುವು ಎಲ್ಲ ಒಂದೇ ಆಗಿ ಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋ ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
10: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು. ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ. ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
11: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
3: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
8: ಹೌದಾ? ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
3: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
8: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
4: ಹೌದು, ಏನು ಹೇಳಿದ್ರು ಟೀಚರ್?
3: ಅಯ್ಯೋ, ಮಾಡೋದಿಲ್ಲ, ಕೇಳುದಿಲ್ಲ, ಹೇಳುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದ್ಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೆ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
2: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
3: ನನ್ನ ಮಗನ ಕತೆ ಬಿಡಿ, ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕಲಿಸಿದ್ರು.
4: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
3: ಅವರ ಕತೆ ಬೇರೆನೆ. ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
8: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
4: ಆದ್ರೆ ಎದುಕ್ಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
10: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆ ಹಣ್ಣು ಭೂಮಿಯ ಅಡಿ ಬೆಳೆಯೋದಾ ಅಥವಾ ಮೇಲೆ ಬೆಳೆಯೋದಾ ಅಂತ.
11: ಅಯ್ಯೋ ಭಗವಂತ, ಇಂಥ ಮಕ್ಕಳು ಮುಂದೆ ಏನಾಗ್ತಾರೋ.
3: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
8: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ ಊಟನೂ ಇಲ್ಲ.
4: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು, ಅದೂ ಮಾಡಿಲ್ಲ ಅಲ್ಲವಾ?
5: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ ಸಾಕ್ಸ್ ಬೆಲ್ಟ್ ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮಿಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
2: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
4: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅನ್ಕಲನ ಅಥವಾ ಮತ್ತೆ ಆದದ್ದ?
2: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
3: ಮತ್ತೆ
2: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ ಅಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
3: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
4: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
6: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
0: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
4: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
0: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗೆ ಹೇಗನ್ಸ್ತು?
4: ನೋಡ್ಲೇಬೇಕಾದ ನಾಟಕ, ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
0: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
8: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸಿದ ಹಾಗೆ ಇರ್ತದೆ.
0: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನು ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
12: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
0: ನೋಡಿದ್ರಾ, ನಾನು ಇದನ್ನೇ ಹೇಳುವುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
13: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
8: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
0: ಹಾ ಹಾ, ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
4: ಅದಕ್ಕೆ ಅಲ್ವಾ ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲಾಗುತ್ತಿದ್ದಾರಲ್ಲ.
0: ಹಾ ಹೌದು. ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೆ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
5: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
0: ರೀ ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
12: ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತು ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
0: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
5: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
0: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
5: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು 1 ಪೆಟ್ ಕೊಟ್ರೆ ನಮ್ಮ ಶಿಕ್ಷಕರು 2 ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
13: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ.
9: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ, ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡು ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾದ ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
0: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
1: ಇದೀಗ ಶ್ರೀಮತಿ ಸುಜಾತಾ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
2: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡಿಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಉಚ್ಚ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗ್ಯೂ ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ, ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಖ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗ್ಯೂ ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
13: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆ ಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
1: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
13: ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
14: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. ಒಂದು, ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯಗದಂತೆ ಎಚ್ಚರಿಕೆ ನೀಡಬಹುದು. ಎರಡು, ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. ಮೂರು, ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸಿ

0: ಯೇಸುವನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
1: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
2: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
3: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಅನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳ 13ನೇ ತಾರೀಕು ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
4: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
6: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
7: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
8: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
10: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाए। ज्यादा जानकारी के लिए 1455 पर कॉल करें।
1: ಆಕಾಶವಾಣಿ ಭದ್ರಾವತಿ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಇವತ್ತಿನ ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನ್ ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೇಳುಗರಿಗೆ.
3: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದ್ರೆ ಕೆಲವರು ನಾವು ವಾದ ಮಾಡಬಹುದು, ಅಯ್ಯೋ ಮೆದುಳುನು ಮುಖ್ಯ ಅಂತ. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನು ಮುಖ್ಯ. ಅದೇ ರೀತಿನಲ್ಲಿ ಎಲ್ಲಾ ಅಂಗಾಂಗಗಳು ಒಂದಂತಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಎಲ್ಲಾ ಅಂಗಾಂಗಗಳು ಮುಖ್ಯ. ಆದ್ರೆ ಆ ಎಲ್ಲಾ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನ್ ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇನೆ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನ್ ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತೆ ರಂಧ್ರಗಳಾಗ್ಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲಾ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
2: ನೋಡಿ ಅಂತ ಅಂದ್ರೆ ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತನ್ನ ಕೆಲಸ ಮಾಡ್ತಿರ್ತದೆ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ.
3: ಹೌದು,
2: ಆದ್ರೆ ಆ ಎಲ್ಲಾ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನ ನಮ್ಮ ಕೇಳುಗರು ಆಗ್ಲಿ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟ್,
2: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರ್ಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ ಅಷ್ಟೇ ಗೊತ್ತಿತ್ತು.
3: ಹೌದು,
2: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ, ಆದ್ರೂ ಕೂಡ ಅಲ್ಲಿ ಕನ್ಫ್ಯೂಷನ್ ತುಂಬಾ ಇರುತ್ತೆ. ನೀವು ತುಂಬಾ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನ ಕೊಟ್ರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
3: ಓ ಎಸ್,
2: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
3: ಹೌದು, ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
2: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನ ತಿಳ್ಕೊಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
3: ಕರೆಕ್ಟ್. ಹೌದು, ಹೃದಯದಲ್ಲಿ ಭಾಗಗಳೇನತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ, ಪ್ಲಸ್ ಎರಡನೇದೇನಿದ್ದು ಆ ರಕ್ತನಾಳಗಳ ಜೊತೆಗೆ, ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನು ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ ಗಳಿದಾವಲ್ಲ ಅದನ್ನ ಹೇಳುತ್ತೆ.
2: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು,

0: ಬಂದ್ ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ ಏನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
1: ಅಬ್ಸಲ್ಯೂಟ್ಲಿ, ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
0: ಅಂತಾರೆ.
1: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
0: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
1: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದಲ್ಲೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು ಹೌದು ನೀವು ಆರೋಗ್ಯದಲ್ಲಿ ಇದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
0: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ ಅಂದ್ರೆ ಅದ್ರ ಕಡೆ ಗಮನ ಕೊಡ್ಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೇವಲ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
1: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
0: ಸರಿ ಮಾಡ್ಬೇಕು,
1: ಸರಿ ಮಾಡ್ಬೇಕು, ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
0: ಹೃದಯ ಈಗ ತಾವು ಊಟ ಅಂತಂದಾಗ ಆಹಾರ ಅಂತಂದಾಗ ನಾವೇನ್ ತಿಳ್ಕೊಬೇಕು ಅಂದ್ರೆ ಈ ರಕ್ತ ಪರಿಚಲನೆ,
1: ಹೌದು,
0: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು
1: ಹೃದಯದ ಕೆಲಸ.
0: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡ್ಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
1: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡೋಣ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗ್ಲಿ ಅಜ್ಜ ಅಜ್ಜಿ ಆಗ್ಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವ್ದು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಯಾವ್ದಾದ್ರು ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವ್ರ ಪ್ರಶ್ನೆ ಮಾಡೋದೇನು ಅಂತಂದ್ರೆ ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ದು ದಿನನಿತ್ಯದ ಕಾರ್ಯಾಚರಣೆ ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ. ಇವಾಗ ನೀವು ಟೆಸ್ಟ್ ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ
0: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
1: ಅಬ್ಸಲ್ಯೂಟ್. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
0: ನಮ್ಮ ಮನೆ ECG ಮಾಡಿಸ್ಕೊಂಡೆ ಆರಾಮಿ, ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರೆ ಅಂತ ನಮ್ಗೆ ಅನ್ಕೊಂತ ಆರಾಮಾಗಿ ಇರಬಾರ್ದು.
1: ನೋ,
0: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
1: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗ್ಬೇಕು, ಉತ್ತಮವಾದ ವೈದ್ಯರನ್ನು ಫಸ್ಟ್ ನೀವು ಭೇಟಿ ಮಾಡ್ಬೇಕು, ಸಂದರ್ಶನ ಮಾಡಿ ಆದ್ಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ ಗಳನ್ನ ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆ ಒಬ್ಬರಿಗೆ ಏನೋ ತೊಂದರೆ ಆಯ್ತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಂದಿತ್ತು.
0: ಹೌದು, ಹೇಳಿದ್ರು ಸರ್ ನಿಜ. ಈಗ ಹಿಂದೆ ಯಾವ್ದೋ ಒಂದು ಘಟನೆ ಇತ್ತು,
1: ಹೌದು,
0: ಎದಕ್ಕೋ ಸುಮ್ನೆ ಹೋದವರು ಅಥವಾ ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡ್ಸೋಣ ಅಂತ ಹೋಗೋದು ತಪ್ಪಾಗತ್ತೆ.
1: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ ಇವಾಗ ನನಗೆ
0: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
1: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನು ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದ್ರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು
0: ಹೌದೌದು ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬೇಕು. ಹಂತ ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳ್ಬೇಕಂದ್ರೆ ಅವ್ರು ಸಾವಿರ ಬಾರಿ ಯೋಚನೆ ಮಾಡ್ತಾರೆ.
1: ಕರೆಕ್ಟ್.
0: ಯಾಕಂದ್ರೆ ಸುಮ್ನೆ ಅದು ಅಯ್ಯೋ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಗೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
1: ಹೌದು.
0: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡಬಹುದು ಹೇಳಿದ ಪ್ರಕಾರ.
1: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೋಗ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
0: ನಿಮ್ಮ ರೀತಿ ಅಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಂಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟರ್ ನಮ್ಗೆ ಎಷ್ಟು ಚೆನ್ನಾಗಿ ಹಿರ ಕೊಟ್ರಲ್ಲ ಅಂತ ಹೇಳಿ ಇರುತ್ತೆ.
1: ಹೌದು.
0: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
1: ಮುಖ್ಯವಾದ ಅದು ಮೊದಲ ಘಟ್ಟ.
0: ನೆಕ್ಸ್ಟ್
1: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
0: ಓಕೆ.
1: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡ್ಬೇಕಾದ್ರೂ ನಾವು 12 lead ECG ಅಂತೀವಿ. ಅಂದ್ರೆ 12 ಲೀಡ್
0: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
1: ಇಡ್ತಾರಲ್ಲ
0: ಎರಡ್ ಮೂರು ಇದ್ರೆ ಆಗಲ್ಲ.
1: ECG. ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
0: ಓಕೆ.
1: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರು ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನು ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
0: ಸರಿ ಸರಿ. ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರ್ಬೇಕು.
1: ಹೌದು.
0: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
1: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು. ಇವಾಗ ನನಗೆ ಎದೆ ನೋವು ಇದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟಿರ್ತೀವಿ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ. ಹೌದು, ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
0: ಸರಿ. ಹಂಗಾರೆ ಈಗ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಈ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮ್ಗೆ ಮೊದಲಿಗೆ ಗೊತ್ತಾಗುತ್ತೆ. ECG ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆ ಅಂದ್ರೆ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ.
1: ಸಮಥಿಂಗ್ ಈಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು.
0: ನೋಡಿ, ನೋವು ಅಷ್ಟೇ.
1: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇನೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
0: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತನೋದೇ ಹೋಗೋದು.
1: ಹೌದು.
0: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತನೋದನ್ನ ನೀವು ಕಂಡಿಡಿತೀರಿ.
1: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ.
0: ರಕ್ತ ಪರೀಕ್ಷೆ ಆಯ್ತು.
1: ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
0: ಓ, ಸೊ ಅದು ಅಂದ್ರೆ ಈಗ ECG ಭಿನ್ನ.
1: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
0: ಮಾಡ್ತೀವಿ.
1: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ ಗಳಿರ್ತಾವಲ್ಲ ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ಈ ಸೀಸನ್
0: ಗೊತ್ತಾಗುತ್ತೆ.
1: ಆದ್ರೆ ಅದು ಈ ಸೀಸನ್ ಅಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು ಸಿಟಿ ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ ಸಿಟಿ, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಡ್ ಬಂದ್ಬಿಟ್ಟು ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳುವುದಿಲ್ಲ,
0: ಹಂಗೆ
1: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿಟಿ ಕ್ರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು MRI ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
0: TMT
1: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇವಾಗ ECG, ಎಕೋಕಾರ್ಡಿಯೋಗ್ರಾಮ್, ಸಿಟಿ, ಆಮೇಲೆ ಬ್ಲಡ್ ಟೆಸ್ಟ್
0: ಸೇರಿಸ್ಕೊಳ್ಳೋಣ. ಓಕೆ,
1: ಇವೆಲ್ಲದನ್ನು ನಾವ್ ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
0: ಇದ್ದೀವಿ.
1: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
0: ಅದೇ ಟ್ರೆಡ್ಮಿಲ್.
1: ಅದು ಟ್ರೆಡ್ಮಿಲ್.
0: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದನ್ನೇ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
1: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ECG ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು.
0: ಓಹೋ,
1: ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗ್ಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗನು ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗನು ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊಳ್ತಾ
0: ಇದೆ.
1: ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆ ಅಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ECG ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ಹಂತದಲ್ಲಿ. ಇವಾಗ ಬ್ಲಾಕೇಜ್ ಅನ್ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
0: ಚೆನ್ನಾಗಿರುತ್ತೆ.
1: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗ ಇದ್ದಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ECG ನಲ್ಲಿ ಏರ್ಪೇರ್ ಕಾಣಿಸುತ್ತೆ.
0: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ, ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
1: ಇಲ್ಲಿವರೆಗೂ
0: ಮುಂದಿನ ಅಂತ ಮತ್ತೆ
1: ಇವಾಗ ಪರೀಕ್ಷೆ ಎಲ್ಲ ಆದ್ಮೇಲೆ ಇದ್ದಿದ್ದು ಇದು ಡೆಫಿನೆಟಿವ್ ಆಗಿ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ. ಇವೆಲ್ಲದನ್ನು ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
0: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದಾ?
1: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇನೆ ಮಾಡಕ್ ಆಗೋದು.
0: ಓಕೆ,
1: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
0: ಓಕೆ,
1: ಆ ರಕ್ತನಾಳದಲ್ಲಿ ಇದ್ದಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 ಸೆಂಟಿಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 ಸೆಂಟಿಮೀಟರ್ ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಹೇಳ್ತೀವಿ, ಅದನ್ನ ಪುಷ್ ಮಾಡ್ತೀವಿ. ಅದು ತಳೆದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ, ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
0: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ?
1: ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ ಆಗುತ್ತಾ, ಅಥವಾ ಬ್ಲಾಕೇಜ್ ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
0: ಓಹೋ, ಅರ್ಥ ಆಯ್ತು.
1: ಸೊ ಇದೆಲ್ಲ ಹಂತ ಹಂತವಾಗಿ
0: ಅಂದ್ರೆ ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ ಆದಂಗ ಆಗಬಹುದು ಆ ಟೈಮಲ್ಲಿ.
1: ಹೌದು,
0: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
1: ಅಂದ್ರೆ ಇವಾಗ ಬ್ಲಾಕೇಜ್ 80% ಶೇಕಡ 80% ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇತ್ತು. ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ ಗೂ ನಾವು ಓಪನ್ ಮಾಡ್ತೀವಿ.
0: ಓಪನ್ ಮಾಡಿ ಅಲ್ಲಿ
1: ಸ್ಟೆಂಟ್ ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70% ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜ್ 70% ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ.
0: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಸರಿ
1: ಅಷ್ಟೇ,
0: ಧೈರ್ಯವಾಗಿರಿ
1: ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು. ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಬಿಟ್ಟು ಇಲ್ಲೇ ಇಲ್ಲ.
0: ಇಲ್ಲ, ಬ್ಲಾಕೇಜ್ ಇದ್ದೇ
1: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
0: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ
1: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
0: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೃದಯ ತುಂಬಾ ಸಂಕೀರ್ಣವಾದಂತಹ ಅಂಗ, ಅದನ್ನ ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನ ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಬಂದಾದ್ರೆ ಇದನ್ನ ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಅವಾಗ್ಲೂ ಕೂಡ ಏನ್ ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನ ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳಬಹುದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಎಲ್ಲಾ ಕಡೆನೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
0: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗ್ಲಿಲ್ರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
1: ಕರೆಕ್ಟ್,
0: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತ ಹೇಳಿ.
1: ಹೌದು, ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣನೇ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತ ಏನಿಲ್ಲ. ಅದಕ್ಕೆ ಇನ್ನೊಂದು ಟೆಸ್ಟ್
0: ಇದೆ.
1: ಹೌದು, ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನ್ ಹೇಳ್ಕೊತೀನಿ ಅಂತಂದ್ರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ ಇವತ್ತಿನ
0: ಹಂತಕ್ಕೆ
1: ಮಾತ್ರ.
0: ಸರಿ,
1: ನಾವು ಎಲ್ಲ ಕಲೆ ಹಾಕದಾಗ
0: ಒಂದ್ ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
1: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
0: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು, ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದಿರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವೆ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರ ರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರ ರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀರಿ. ಏಕಂದ್ರೆ 1947ರಲ್ಲಿ ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947ರಲ್ಲಿ 32 ವರ್ಷಗಳು ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ವರ್ಷಗಳಿಗೆ ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50ಕ್ಕೆ ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1ರಿಂದ ಕಡಿಮೆ ಅಂದರೆ 0.7 ಆಸ್ಪತ್ರೆ ಹಾಸಿಗೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನವು ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿ ಎಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30% ಇದು ಜನಸಂಖ್ಯೆಯ ಬಡ 20% ಪಾಲು 3 ಪಟ್ಟು ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E ಅಂದರೆ ಇಂಗ್ಲಿಷ್ ಈ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್ ಅಂದರೆ ವಿಸ್ತರಣೆ ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆಯ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ 3 ಹಂತಗಳಲ್ಲಿ ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲಿಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
2: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
3: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ

ಹಂತದ ಆರೋಗ್ಯ ಸೇವೆ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶ

0: ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸ್ ಅನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸ್ ಅನ್ನು ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೆಯದಾಗಿ ಭಾರತದಲ್ಲಿನ ಎಲ್ಲಾ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲಾ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. ಎರಡನೇದಾಗಿ ಆರೋಗ್ಯ ಚಟುವಟಿಕೆಯ ಎಲ್ಲಾ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು ಮೂರನೇದಾಗಿ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ ಮೂರು ಉದ್ದೇಶಗಳನ್ನು ಸರಿಪಡಿಸಲು ಒಂದು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
1: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
0: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರಬಹುದು, ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆ ಆಗಿರುವ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ ಪಿಜಿ ಸೀಟುಗಳು, 150-250 ಹಾಸಿಗೆಗಳು ಹಾಗೂ ಇಂತಹ 75 ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
1: ಆಯ್ತು ಜಿತೇಂದ್ರ ಕುಲಕರ್ಣಿ ಅವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನ ತಿಳಿಸಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬಿಳಿಯ ಮಕ್ಕಳಿಗೆ ನಾಣದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹಾಡಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನಿನ್ನೆದಿ ಹೋಗಿನೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
3: ಮಾನೆ ತಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾಲ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ, ಪ್ರಾಂಬನಸ್ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ದಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬಣನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಗಂಟೆಗೆ.

0: ആകാശവാണി ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ
1: ಉದರವ ಮರೆತು ಮೆಣಸು
0: ಈಗ ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ
2: ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡೋ ನಮಸ್ಕಾರಗಳು. ಚಳಿ ಹೆಚ್ಚಾದಾಗ ನಮ್ಮ ದೇಹವು ಬೇಗನೆ ತಣ್ಣಗಾಗುತ್ತೆ, ಜಡವಾಗುತ್ತೆ. ಹಾಗಾಗಿ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳೋದು ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು ಬಹುಮುಖ್ಯ. ಇದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವ ಎರಡು ಅದ್ಭುತ ಮದ್ದುಗಳೆಂದರೆ ಒಂದು ಡ್ರೈ ಫ್ರೂಟ್ಸ್, ಮತ್ತೊಂದು ಬೆಲ್ಲ. ಶೀತ ಹೆಚ್ಚಾದಾಗ ದೇಹಕ್ಕೆ ಒಳಗಿನಿಂದಲೇ ಬೆಚ್ಚಗಿನ ವಾತಾವರಣ ಬೇಕಾಗುತ್ತೆ. ಇದಕ್ಕೆ ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಸೂಪರ್ ಫುಡ್ಗಳಂತೆ. ಇವುಗಳಲ್ಲಿರುವ ನೈಸರ್ಗಿಕ ಕೊಬ್ಬು, ವಿಟಮಿನ್ಗಳು ಮತ್ತು ಪ್ರೋಟೀನ್ಗಳು ನಮಗೆ ತಕ್ಷಣದ ಶಕ್ತಿಯನ್ನ ನೀಡುವುದಲ್ಲದೆ ದೀರ್ಘಕಾಲದವರೆಗೆ ದೇಹವನ್ನ ಬೆಚ್ಚಗಿಡಲು ಸಹಾಯ ಮಾಡುತ್ತೆ. ಚಳಿಗಾಲದ ನೈಸರ್ಗಿಕ ಔಷಧ ಬೆಲ್ಲ. ಸಾಮಾನ್ಯವಾಗಿ ನಾವು ಸಿಹಿಗಾಗಿ ಸಕ್ಕರೆಯನ್ನ ಬಳಸುತ್ತೇವೆ, ಆದರೆ ಚಳಿಗಾಲದಲ್ಲಿ ಸಕ್ಕರೆಗಿಂತ ಅತ್ಯಂತ ಉತ್ತಮವಾದ ನೈಸರ್ಗಿಕ ಸಿಹಿ ಎಂದರೆ ಅದು ಬೆಲ್ಲ. ಬೆಲ್ಲವನ್ನು ಪುರಾತನ ಕಾಲದಿಂದಲೂ ಚಳಿಗಾಲದ ಮನೆಮದ್ದಾಗಿ ಬಳಸಲಾಗುತ್ತದೆ. ಅದಕ್ಕೆ ಕಾರಣವೇನು ಗೊತ್ತಾ? ಬೆಲ್ಲವು ನೈಸರ್ಗಿಕವಾಗಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುತ್ತೆ. ಇದು ಚಳಿ ಮತ್ತು ಶೀತವನ್ನ ತಡೆಯಲು ಸಹಾಯ ಮಾಡುತ್ತೆ. ಬೆಲ್ಲವು ರಕ್ತವನ್ನ ಶುದ್ಧೀಕರಿಸುವ ಗುಣ ಹೊಂದಿದೆ. ಇದು ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರವನ್ನ ಹೆಚ್ಚಿಸಿ ದೇಹವನ್ನು ಕ್ರಿಯಾಶೀಲಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಬೆಲ್ಲವು ಕಬ್ಬಿಣಾಂಶ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದ್ದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನೂ ಬಲಪಡಿಸುತ್ತೆ. ಇದು ಶೀತ ಮತ್ತು ಕೆಮ್ಮು ಬಾರದಂತೆ ತಡೆಯುತ್ತೆ. ಈ ಎರಡು ಶಕ್ತಿಶಾಲಿ ಆಹಾರಗಳನ್ನ ಚಳಿಗಾಲದಲ್ಲಿ ಪ್ರತಿದಿನ ಬಳಸಲು ಸರಳ ವಿಧಾನ ಹೀಗಿದೆ. ನೀವು ಸಂಜೆ ಕುಡಿಯುವ ಟೀ ಅಥವಾ ಕಾಫಿಗೆ ಸಕ್ಕರೆ ಬದಲಿಗೆ ಸ್ವಲ್ಪ ಬೆಲ್ಲ ಸೇರಿಸಿ, ಅಥವಾ ಶುಂಠಿ ಮತ್ತು ಕರೆಮೆಣಸಿನ ಕಷಾಯವನ್ನ ಬೆಲ್ಲ ಹಾಕಿ ಕುಡಿಯಿರಿ. ಊಟ ಮಾಡಿದ ನಂತರ ಸಣ್ಣ ತುಂಡು ಬೆಲ್ಲವನ್ನ ಬಾಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಹೀರಿ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನ ಬೆಚ್ಚಗಿರಿಸುತ್ತದೆ. ಮತ್ತೊಂದು ವಿಧಾನ ಹೀಗಿದೆ. ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ಲಡ್ಡು ಮಾಡಿಟ್ಟುಕೊಳ್ಳಿ. ಪ್ರತಿದಿನ ಒಂದು ಲಡ್ಡು ಸೇವಿಸುವುದು ಮಕ್ಕಳಿಗೂ ದೊಡ್ಡವರಿಗೂ ಚಳಿಗಾಲದ ಅತ್ಯುತ್ತಮ ಔಷಧಿ. ಚಳಿಗಾಲದಲ್ಲಿ ನಮ್ಮ ಆರೋಗ್ಯದ ರಕ್ಷಣೆಗೆ ಒಣ ಹಣ್ಣುಗಳು ಮತ್ತು ಬೆಲ್ಲವನ್ನ ನಿಯಮಿತವಾಗಿ ಬಳಸೋಣ. ದೇಹವನ್ನ ಬೆಚ್ಚಗಿಟ್ಟು ರೋಗಮುಕ್ತರಾಗೋಣ.

0: ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
1: ಆತ್ಮೀಯ ಕೇಳಿದರಿಗೆಲ್ಲ ನಿಮ್ಮ ರೇಡಿಯೋಗಳಲ್ಲಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಆರೋಗ್ಯಯುತ ಪ್ರಜೆಗಳು ದೇಶದ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ಎಂಬ ಒಂದೊಳ್ಳೆ ಮಾತಿನೊಂದಿಗೆ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದೇಹವನ್ನ ಬಲಿಷ್ಠವಾಗಿರುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಹಾಗೆ ಎಲ್ಲರಿಗೂ ಇಷ್ಟವಾಗುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಅರ್ಥಾತ್ ಒಣಹಣ್ಣುಗಳ ಲಡ್ಡನ್ನ ಹೇಗೆ ತಯಾರಿಸುವುದು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಉತ್ತುತ್ತೆ ಹಣ್ಣು 3 ಕಪ್ಪು, ಒಣ ಕೊಬ್ಬರಿ 1 ಕಪ್ಪು, ಒಣ ದ್ರಾಕ್ಷಿ 1 ಕಪ್ಪು, ಗೋಡಂಬಿ 1 ಕಪ್ಪು, ಅಕ್ರೋಟ್ 1 ಕಪ್ಪು, ಬಾದಾಮಿ 1 ಕಪ್ಪು, ಪಿಸ್ತಾ 1/4 ಕಪ್ಪು, ಗಸಗಸೆ 4 ಟೀಸ್ಪೂನ್, ಎಳ್ಳು 4 ಟೀಸ್ಪೂನ್, ತುಪ್ಪ 1/4 ಕಪ್ಪು, ಜಾಪತ್ರೆಕಾಯಿ ಸ್ವಲ್ಪ, ಏಲಕ್ಕಿ 4. ಡ್ರೈ ಫ್ರೂಟ್ಸ್ ಲಡ್ಡು ಒಣ ಹಣ್ಣುಗಳ ಲಡ್ಡನ್ನ ತಯಾರಿಸುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ದಪ್ಪ ತಳದ ಬಾಣಲೆ ಅಥವಾ ಪ್ಯಾನ್ ಅನ್ನ ಇಟ್ಟು ಅದರಲ್ಲಿ ಗಸಗಸೆ ಹಾಗೆ ಎಲ್ಲನ್ನ ಹುರಿದುಕೊಳ್ಳಿ. ಬಾದಾಮಿ ಹಾಗೆ ಪಿಸ್ತವನ್ನ ಸ್ವಲ್ಪ ಬೆಚ್ಚಾಡಿ ಇಡಿ. ನಂತರ ಮಿಕ್ಸಿ ಜಾರ್ಗೆ ಗೋಡಂಬಿ, ಅಕ್ರೋಟ್, ಬಾದಾಮಿ, ಪಿಸ್ತಾ ಅನ್ನ ಹಾಕಿ ದಪ್ಪದಾಗಿ ತರಿಯನ್ನ ಮಾಡಿಟ್ಟುಕೊಳ್ಳಿ. ಇದಾದ ಮೇಲೆ ಜಾರ್ಗೆ ಉತ್ತುತ್ತೆ ಹಣ್ಣನ್ನ ಹಾಕಿ ಇದನ್ನ ಕೂಡ ದಪ್ಪವಾಗಿ ಮಿಕ್ಸಿ ಮಾಡಿಟ್ಕೊಳ್ಳಿ. ಅಗಲವಾದ ಪಾತ್ರೆಗೆ ಡ್ರೈ ಫ್ರೂಟ್ಸ್ ಪುಡಿಯನ್ನ, ಉತ್ತುತ್ತೆಯನ್ನ, ತುರಿದ ಒಣ ಕೊಬ್ಬರಿ, ಒಣ ದ್ರಾಕ್ಷಿ, ಗಸಗಸೆ, ಎಳ್ಳು, ಸ್ವಲ್ಪ ಜಾಪತ್ರೆ ಕಾಯಿಯನ್ನ ತುರಿದು ಹಾಕಿ. ರುಚಿ ಹೆಚ್ಚಿಸಲು ಏಲಕ್ಕಿ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿಟ್ಟು ಹಾಕಿ. ಕೊನೆಯಲ್ಲಿ ತುಪ್ಪವನ್ನ ಸೇರಿಸಿ ಎಲ್ಲವನ್ನ ಮಿಶ್ರಣ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಸ್ವಚ್ಛವಾದ ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ಟು 15 ದಿವಸಗಳವರೆಗೆ ಪ್ರತಿದಿನ ಒಂದರಂತೆ ಸೇವಿಸಬಹುದು. ಡ್ರೈ ಫ್ರೂಟ್ಸ್ ಲಡ್ಡು ಉತ್ತಮ ಆರೋಗ್ಯಕ್ಕೆ ಬೇಕಾಗುವ ಎಲ್ಲಾ ಪೋಷಕಾಂಶಗಳನ್ನ ಹಾಗೆ ಚರ್ಮಕ್ಕೆ ಕಾಂತಿಯನ್ನ ನೀಡುತ್ತದೆ. ಮತ್ತೊಂದು ಆರೋಗ್ಯದ ಅಡುಗೆಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿಯನ್ನ. ಧನ್ಯವಾದಗಳು.
0: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ.
2: ಸರಿಸಿ ಸವಿಯುವ
0: ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನನ್ನಾಸೆಯ ನಂದಿನಿ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಕೆಲವರು ಈ ಮಧ್ಯಾಹ್ನ 3 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಇಷ್ಟಪಟ್ಟ ಚಿತ್ರಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2007074.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯ

0: ಕಾಲದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531ಕ್ಕೆ ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರಿದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿ ನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.

ಬದಲೋ ಮೈ

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳುಗರೆ ತಾವು ಇಷ್ಟಪಟ್ಟ ಚಿತ್ರಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

0: ಹಲೋ
1: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋಡ್ಪಡೆ.
0: ಹೇಳಿ ಸರ್, ತಮ್ಗೆ ಇಷ್ಟ ಬಂದಂತ ಗೀತೆಯನ್ನು ಹಾಡಬಹುದು.
1: ಆ ಚಿತ್ರದ ಹೆಸರು ಹುಲಿಯ ಹಾಲಿನ ಮೇವು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ, ನಿನ್ನ ಒಲವು ಬೇಕೆಂದು ಬಂದಾಗ ಚಲವು ನನ್ನಲ್ಲಿ ಏಕೆಯೋ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚಲುವೆ, ಮಾತಲ್ಲೆ ಜೇನು ತುಂಬಿ ನೂರೆಂಟು ಹೇಳುವೆ, ನನಗಿಂತ ಚಲುವೆ ಬರಲು ನೀ ಹಿಂದೆ ಓಡುವೆ. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೆ

0: ಕಲವು ಕೆಂದು ಬರುವೆ, ಹೊನ್ನಿನ ದುಂಬಿಯೇ ಇನ್ನು ನಿನ್ನ ನಂಬೆನು ನಾನು.
1: ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್. ಹಲೋ
3: ಹಲೋ
2: ಹಲೋ, ಹೇಳಿ ಯಾರು?
3: ಗೋಣಿಬೀಡಿಂದ.
2: ಹೇಳಿ ಜಯಮ್ಮ ಅವರು, ತಮಗೆ ಇಷ್ಟ ಬಂದಂತ ಒಂದು ಗೀತೆಯನ್ನ.
3: ನಾನು ಬಡವ, ನಾನು ಬಡವಿ, ನಾನು ಬಡವ, ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನಾನು ರಾಜ, ನಾನು ರಾಣಿ, ನಮ್ಮ ಮನೆಯಲ್ಲಿ ಸಿಗುತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನಮಸ್ತೆ ಸರ್.
2: ಸರಿ ಜಯಮ್ಮ ಅವರೇ, ಧನ್ಯವಾದ. ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡ್ತಾ ಇರೋದು? ಹೇಳಿ ಶೇಷಚಲ್ ಅವರ ಒಂದು ಗೀತೆಯನ್ನು.
4: ತೂಗಾಡುವ ಹಸಿರಲ್ಲಿ ಶುಭ ಕೋರುವ ತೋರಣ, ಹಕ್ಕಿ ಗಡ ಚಿಲಿ ತಿಳಿ ಗಾನ ಮಂಗಳಕರ, ಈ ನದಿಯ ಕಲರೇ ಮಂತ್ರಗಳ ಘೋಷವು, ಸಪ್ತಪದಿ ಈ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಬೆರಡು ಜೀವ ಬೆರೆದು ಭೋಗ್ಯವಾಯ್ತು. ಆಕಾಶದ ಬೀಳಲು ಮೇಲೆ ನಾನೆಂದು ನಿನ್ನವನು. ಥ್ಯಾಂಕ್ ಯು ಸರ್.
2: ಸರಿ ಶೇಷಚಂದ್ರ ಅವರು, ಧನ್ಯವಾದ. ಹಲೋ
5: ಹಲೋ
2: ಹಲೋ, ಹೇಳಿ ಯಾರು?
5: ನಮಸ್ತೆ ಸರ್.
2: ನಮಸ್ತೆ.
5: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
2: ಹೇಳಿ ಸುಬ್ರಹ್ಮಣ್ಯ ಜಯಂತ.

0: ತಮಗೆ ಇಷ್ಟ ಬಂದಂತ ಒಂದು ಗೀತೆಯನ್ನ.
1: ಸರಿ ಸರ್. ನೀ ಬಂದರೆ ಮೆಲ್ಲನೆ ಎದೆ ತಿನ್ನಿಟ್ಟು ಜಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮಿ ಬಂದಿದೆ ಈ ನನ್ನ ದೀವಾ ನಿನ್ನ ಸೇರಿದೆ

0: ತಾನು ಕೈಯ ಬಳ್ಳೆ ಗಲ್ಗಲ್ಲಂತ ನನ್ನ ಕರೆದಾಗ, ಮೂಗುತಿ ಮಿಂಚು ಕಂಗಳ ತಂತು ಸಂಭ್ರಮ ತಂದಾಗ, ಎದೆಯ ಬಡಿತಕ್ಕೆ ತಾಳ ತಪ್ಪೋಯ್ತು, ಕೈಯ ಹಿಡಿದು ನನ್ನ ಸೆಳೆದು ಅಪ್ಪಿಕೊಂಡಾಗ, ಒಂದು ಕ್ಷಣ ಎದೆ ಗುಂಗೆ ಹಂಗೆ ನಿಂತಾಗ, ನಾನು ಯಾರಂತ ನನ್ಗೆ ಮರ್ತೋಯ್ತು, ನಾನು ನೀನೆಂಬ ಭೇದ ಉಂಟಾಯ್ತು. ಹೋಯ್ ಹೋಯ್ ನೀ ನೋಟದ ಮಾತಿಗೆ, ನೀ ತೋರಿದ ಪ್ರೀತಿಗೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತ್ತು, ಈ ನನ್ನ ಜೀವ ನಿನ್ನ ಸೇರಿತು.
1: ಸರಿ ಸುಮನ್ ಅವರೇ,
0: ಥ್ಯಾಂಕ್ ಯು ಸರ್,
1: ಧನ್ಯವಾದ. ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ
2: ಕೇಶವ್ ಅವರ ಕಬದೇವತಿ ಸರ್.
1: ಹೇಳಿ ಕೇಶವ್ ಅವರೇ, ತಮಗೆ ಇಷ್ಟ ಬಂದ ಒಂದು ಗೀತೆಯನ್ನು.
2: ಸ್ನೇಹದ ಕಡಲಲ್ಲಿ ಅನ್ಕೋತೀನಿ, ಶ್ರೀನಾಥ್ ಅವರು ಅಭಿನಯ ಮಾಡಿರೋದು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿ ಜನಾನಮ್ಮ, ಪಯಣಿ ಜನಾನಮ್ಮ, ಬೀದಿಯ ತೀರವ ಸೇರುವುದೊಂದೇ, ಬೀದಿಯ ತೀರವ ಸೇರುವುದೊಂದೇ, ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಬಾಲ್ಯದ ಆಟ ಹೌಡುಗಾಟ ಇನ್ನೂ ಮರೆತಿಲ್ಲ, ಹೇ ಹೇ ಬಾಲ್ಯದ ಆಟ ಹೌಡುಗಾಟ ಇನ್ನೂ ಮರೆತಿಲ್ಲ, ಅಟದಿ ಸೋತು ರೋಷದಿ ಕತ್ತಿದ, ಅಟದಿ ಸೋತು ರೋಷದಿ ಕತ್ತಿದ, ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ. ದೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗನಾನ,
1: ಧನ್ಯವಾದ. ಹಲೋ
3: ಹಲೋ
1: ಹಲೋ, ಹೇಳಿ ಯಾರು?
3: ನಮಸ್ಕಾರ ಸರ್, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
1: ಹೇಳಿ ಮಹಾಲಿಂಗಪ್ಪ ಅವರ ಒಂದು ಗೀತೆಯನ್ನ.
3: ತಂದೆ ಮಕ್ಕಳು ಚಿತ್ರದಿಂದ ಸರ್ ಒಂದು ಗೀತೆ ಹಾಡ್ತಿದ್ದೆ.
1: ಹೇಳಿ.
4: ಸಂಜೆ ಕೆಂಪು ಮೂಡಿತು, ಇಂದು ಶರಗು ಹಾಕಿತು, ಇಂದು ನಾಳೆಯು ಸೇರಿತು, ಮಲಗು ವೇಳೆಯಾಯಿತು. ಸಂಜೆ ಕೆಂಪು ಮೂಡಿತು, ಇರುಳು ಶರಗು ಹಾಸಿತು, ಇಂದು ನಾಳೆಯು ಸೇರಿತು, ಮಲಗು ವೇಳೆಯಾಯಿತು. ಸಂಜೆ ಕೆಂಪು ಮೂಡಿತು,

ಅಲಗಿತು, ನಗರವೆಲ್ಲ ಮಲಗಿತು, ಒರೆಸು ಕಣ್ಣ ಕಂಬನಿ, ಸುರಿದು ನಿನ್ನನಗೆ ಹನಿ, ಇಂದು ನಾಳೆಯು ಸೇರಿತು, ಮಲಗು ವೇಳೆಯಾಗಿತು, ಸಂಜೆ ಕೆಂಪು ಮೂಡಿತು.

ಬಿಡಿದೆ ನಿದಿರೆ ತಾಯ ತೋಳಲಿ ನಿನಗೆ ಸುಖವು ಕಾಣಲಿ ಇಂದು ನಾಳೆಯು ಸೇರಿತು ಮಲಗು

0: ಕೊರಳು ಇನ್ನು ಕೇಳದು ಯಾರು ಇಲ್ಲ ಸರಿ ಹಾವು ನಮ್ಮ ದೇವರು ಇಂದು ನಾಳೆಯು ಸೇರಿತು ಮಲಗುವೆ ಸಂಗೀ ಕೆಂಪು ಮುಳಿತು ಇಂದು ನಾಳೆ ಸೇರಿತು ಮಲಗುವೆ
1: ಧನ್ಯವಾದಗಳು ಮಾಲಿಂಗಪ್ಪರೆ. ಹಲೋ
2: ಹಲೋ
1: ಹಲೋ
2: ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಹೊನ್ನೂರಲ್ಲಿ ಸರ್, ಹನುಮಂತಾಪುರದಿಂದ.
1: ಹೇಳಿ ಹೊನ್ನೂರಲ್ಲಿ ಅವರೇ, ಒಂದು ಗೀತೆಯನ್ನ.
2: ಅವನು ಸರ್ ಹಾಡ್ತೀನಿ. ಕೋಗಿಲೆ ಹೋ ಕೋಗಿಲೆ ಯಾವೂರ ಸುದ್ದಿಯ ಹೊತ್ತು ತಂದೆ, ಏ ಕೋಗಿಲೆ ಹೋ ಕೋಗಿಲೆ ಏನೇನೋ ಆಸೆಯ ಹೊತ್ತು ತಂದೆ, ನಮ್ಮೂರ ಹಮ್ಮಿರ ನೀನು ಆಡುವ ಹಾಡಿಗೆ ಮಾತು ತಂದೆ, ಮಾತಿಗೂರಾದಕ್ಕೂ ನೀನು ಹಾಕುವ ಗಂಟಲ್ಲಿ ಬೇಡ ಬಂದೆ, ಆಡಯ್ಯ ನಮ್ಮೂರ ಹಮ್ಮಿರನೇ ಕೋಗಿಲೆ ಓ ಕೋಗಿಲೆ ಯಾವೂರ ಹೊತ್ತು ಸುದ್ದಿಯ ಹೊತ್ತು ತಂದೆ, ಕೋಗಿಲೆ ಓ ಕೋಗಿಲೆ
1: ಸರಿ ಸಾಕು. ಧನ್ಯವಾದ
2: ಧನ್ಯವಾದ.
1: ಹಲೋ
3: ಹಲೋ
1: ಹಲೋ ಹೇಳಿ
3: ಸರ್. ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಸರ್ ನಾವು ಗಂಗಾವತಿಯಿಂದ ಸರ್.
1: ತಮ್ಮ ಹೆಸರು?
3: ಗಂಗಪ್ಪ.
1: ಹೇಳಿ ಗಂಗಪ್ಪ ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟ ಬಂದಂತ ಹಾಡು
3: ಸರ್, ಅದು ಬಹದ್ದೂರ್ ಗಂಡು ಚಿತ್ರ ಸರ್.
1: ಹೇಳಿ.
3: ಅದರಲ್ಲಿ ಮಾನವನಾಗುವೆ ಇಲ್ಲ ದಾನವನಾಗುವೆ ಅಂತ ಒಂದು ಹಾಡಿದೆ ಸರ್. ಮಳೆ ಹೇಗಿದೆ ಸರ್ ಅಲ್ಲಿ ಭದ್ರಾವತಿಯಲ್ಲಿ?
1: ಇಲ್ಲಿ ಬರ್ತಾ ಇದೆ. ನಿಮ್ ಸೈಡ್ ಯಾವ ತರ ಇದೆ?
3: ಇಲ್ಲ ಸರ್, ನಮ್ಮ ಮಳೆನೇ ಇಲ್ಲ ನೋಡಿ ಸರ್.
1: ಗಂಗಾವತಿಯಲ್ಲಿ ಮಳೆ ಇಲ್ವಾ?
3: ಇಲ್ಲ ಸರ್.
1: ಸರಿ ಗಂಗಪ್ಪ ಅವ್ರು ಹೇಳಿ.
3: ಹಾಗಾದ್ರೆ ಸರ್, ಬಹದ್ದೂರ್ ಗಂಡು ಚಿತ್ರದೊಳಗೆ ಹಾಡ ಪ್ರಸಾರ ಮಾಡಿ ಸರ್.
1: ಈಗ ಪ್ರಸಾರ ಮಾಡೋದಲ್ಲ, ಈಗ ತಾವು ಇಷ್ಟಪಂತ ಹಾಡು ಹಾಡ್ಬೇಕು. ಅಂತಕ್ಷರ ಇಲ್ಲ, ತಮ್ಮ ಇಷ್ಟ ಬಂದಂತ ಒಂದು ಗೀತೆನ ಹಾಡ್ಬೇಕು ಅಂತ.
3: ನಮ್ಗೆ ಇಷ್ಟ ಬಂದಿದ್ದಾಗಾದ್ರೆ ಸರ್. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧಿ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ.
1: ಸರಿ ಗಂಗಪ್ಪ, ಧನ್ಯವಾದ. ಹಲೋ ಹಲೋ
4: ಹಲೋ
1: ಹಲೋ ಹೇಳಿ, ಯಾರು?
4: ನಾನು ಆಶಾ ಪ್ರಕಾಶ್, ಕೋಲಾರದಿಂದ.
1: ಹೇಳಿ ಮೇಡಮ್, ಒಂದು ಒಳ್ಳೆ ಗೀತೆನ.
4: ಹಲೋ
1: ಹಲೋ ಹೇಳಿ, ತಮ್ಗೆ ಇಷ್ಟ ಬಂದಂತ ಒಂದು ಗೀತೆನ ಹೇಳಿ ಅಂದೆ.
4: ಹೇಳಿ.
1: ಹಲೋ
4: ಹಲೋ
1: ಹಲೋ ತಮ್ಗೆ
4: ಹಲೋ
1: ಹಲೋ ಕೇಳಿಸ್ತೇನೆ ಹೇಳಿ. ಇದು ಅಕ್ಷರದಲ್ಲ ಮಾತು, ನಿಮ್ಗೆ ಇಷ್ಟ ಬಂತ ಒಂದು ಗೀತೆ ಹೇಳ್ಬೇಕು. ಹೇಳ್ಬೇಕು ಹೇಳ್ಬೋದು ಹೇಳ್ಬೋದು.
4: ಒಂದ್ ನಿಮಿಷ ಒಂದ್ ಸೆಕೆಂಡ್.

शंकरा शिव शंकरा एकोहिता पा शंकरा शिव शंकरा हर शंकरा।

0: ಪಾತಂಕರ ಯಾಗ ಯೋಗವ ಮಾಡುತ್ತ ಜನಕ ನೀಡುತ್ತಲಿದ್ದ ಧನ ಕನಕ ಎಲ್ಲ ನಿನ್ನ ಭಕ್ತನಿಗೆ ಈ ಶಿಕ್ಷೆ ಏಕೋ ಶಂಕರ ಏಕೋ ಏಕೋ ಪಾತಂಕರ
1: ಗುಡುಗುಡಿಸಿ ಗುಡಿರೆಂದು ಬದಕಿದಿಲು ಪಡೆದು ಆರ್ಭಟಿಸಿ ಮೋಸರಿದು ಮಳೆ ಗುರಿಯಲಿ ಉವಿಯನ್ನು ತಣಿದಿರುವ ತಣಿಸು ಬಾಯಾರಿ ಬಲರಿರುವ ಭೂಮಿಯ ತಣಿಸು ಭಕ್ತಿಯ ಭಕ್ತಿಯೇ ಭಕ್ತಿಯ ಭಕ್ತಿಯೇ.

0: ಥ್ಯಾಂಕ್ ಯು ಬೆನ್ನವರೇ, ಧನ್ಯವಾದ. ಹಲೋ
1: ಹಲೋ
0: ಹಲೋ, ಹೇಳಿ ಯಾರು?
1: ನಮಸ್ತೆ, ಮಂಜುನಾಥ್, ಲಕ್ಷ್ಮೀಶ್ವರ ಜನಪ್ರ.
0: ಹೇಳಿ ಮಂಜುನಾಥ್ ಅವರೇ, ತಮಗೆ ಇಷ್ಟ ಬಂದ ಒಂದು ಗೀತೆಯನ್ನು.
1: ಸರಿ ಸರ್, ನೀ ಬರೆದ ಕಾದಂಬರಿ ಹಾಡ್ತೀನಿ. ಬಹುಜನ್ಮದ ಕಥೆಯನ್ನು ಮನಸ್ಸೇನು ಇದು ತುಂಬಿ ಹಾಡಾಗಿದೆ. ನಾನಿನ್ನಲ್ಲಿ ತಿರುವಂತ ಬಂಧನ ಬಹುಜನ್ಮದ ಕಥೆಯನ್ನು ಮನಸ್ಸೇನಿದೆ.
0: ಧನ್ಯವಾದ. ಧನ್ಯವಾದ ಮಂಜುನಾಥ್ ಅವರೇ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಶ್ಯಾಮ್ ಸುರೇಶ್
2: ಅಲ್ಲ ಸರ್?
0: ಹೇಳಿ, ತಮಗೆ ಇಷ್ಟ ಬಂದ ಒಂದು ಗೀತೆನ.
2: ಆಯ್ತು ಸರ್. ಚಿತ್ರ ಚದುರಂಗ ಆಡಿದ್ದು ಯಜಾಂಶಿ ಸುಶೀಲ. ಹಾ, ಹೇಳ್ತೀನಿ ಸರ್,
0: ಹೇಳಿ.
2: ಮಾತೇ ಎತ್ತೋ

ありほど大勢はさほりえきほどでわらほびどありほど大勢はさほりえきほどママ

0: ಅಷ್ಟೇ ಸರ್. ಶ್ಯಾಮ್ ಅವರೇ, ಅಷ್ಟೇ
1: ನಾಲ್ಕು ಸಾವಿರ ಸಾಕು ಅಂತೀರಲ್ಲ ಸರ್?
0: ಸಾಕು ಶ್ಯಾಮ್ ಅವರೇ, ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು. ಇನ್ನೊಬ್ಬರಿಗೆ ಅವಕಾಶ.
0: ಹಲೋ, ಹಲೋ,
2: ನಮಸ್ತೆ ಸರ್, ಸೌಮ್ಯ ಟೈಲರ್.
0: ಹೇಳಿ ಸೌಮ್ಯ ಅವರೇ, ನಮ್ಗೆ ಇಷ್ಟವನ್ನ ಗೀತೆಯನ್ನ
2: ಹೇಳ್ತೇನೆ. ಗೌರಮ್ಮ ಗೌರಮ್ಮ ನಿನ್ನ ಗಂಡಾಯಮ್ಮ, ಗೌರಮ್ಮ ನಿನ್ನ ಗಂಡಾಯಮ್ಮ, ಗಂಡಾಯಂಬೊಡನೆ ಕೆಂಪುರೇತಮ್ಮ, ಗಂಡಾಯಂಬೊಡನೆ ಕೆಂಪುರೇತಮ್ಮ, ತೋರೆ ನೋಟಾಯಿತಮ್ಮ, ಹಿಗಿಯ ಮಿಕ್ಕಿಯೇತಮ್ಮ, ಹೀಗೆ ನಾಚಿಕೆ ಹೀಗೆ ನಾಚಿಕೆ ಇತ್ತಮ್ಮ, ಇಂತ ಮದ್ದು ಗಂಡಗೆಲ್ಲ ಗಂಗಮ್ಮ ಗಂಗಮ್ಮ ನನ್ನ ಗಂಗಾಚಮ್ಮ, ಏನ ಕಂಡು ಒಲಿದೆ ನೀನು ಹೆಣ್ಣಿಗೆ, ಏನ ಕಂಡು ಒಲಿದೆ ನೀನು ಹಿರಿ ಗುಂಡಿಗೆ, ಅಪ್ಪ ಇಲ್ಲ ಅಮ್ಮ ಇಲ್ಲ ಅವನಿಗೆ, ಮನೆಯಲ್ಲಿ ಈಗಲೂ ಕೀಯೇ ಕೊರಳವರು ಗ್ರಹಕ್ಕೆ, ಗುರು ಚಿನ್ನ ಗಂಡ ಕಂಡು
0: ಸರಿ. ಸೌಮ್ಯ ಅವರೇ, ಹಲೋ.

0: ಹಲೋ
1: ಹಲೋ
0: ಹೇಳಿ ಯಾರು? ಇಲ್ಲ ನೋಡ್ರಿ, ಹೇಳ್ರಿ ತಮ್ಗೆ ಇಷ್ಟ ಬಂದ ಗೀತೆಯನ್ನ. ಆಯ್ತು ಎಲ್ಲ ಬಿಡ್ರಿ, ಧನ್ಯವಾದ. ಹಲೋ ಹಲೋ ನಮಸ್ಕಾರ, ಅಮ್ಮ ಯಾರು? ಹೇಳಿ ಲೀಲಾ ಅವರ ಒಂದು ಗೀತೆಯನ್ನು.
2: ದೇವರ ಮುಂದೇ ಇರುವುದಿಯಂಗ ಜ್ಯೋತಿಯ ಬೆಳಗಮ್ಮ, ಮನೆಯೇ ಗುಡಿಯಮ್ಮ ಪತಿಯೇ ದೇವರ, ಹಾಡುವ ಕೊರಳ್ ಕೋಗಿಲೆದ ಆಡುವ ಮುಂದ ನವಿಲಿನ ದಾಯ್ತು, ಹಾಡುವ ಕೊರಳು ಕೋಗಿಲೆದಾಯ್ತು ಆಡುವ ಮುಂದ ನವಿಲಿನ ದಾಯ್ತು, ಯಾರಿಗೆ ಕೊಡುವನು ಅವನು ಯಾರಿಗೆ ಕೊಡುವನು ಅವನು, ಅದನೇ ಅದನೇ ಮನೆ ಗುಡಿಯಪ್ಪ ಪತಿಯೇ ದೇವರ.
0: ಧನ್ಯವಾದ. ಧನ್ಯವಾದ ಲೀಲಾ ಅವರೇ. ಹಲೋ,
3: ನಮಸ್ತೆ, ರಾಧಾ ನಿಧಿಯಿಂದ
0: ಹೇಳಿ. ತಂದೆ ಕೊನೆ ಕರೆ, ಹೇಳಿ ರಾಧಾ ಅವರೇ.
3: ಸರ್, ಕಲೀಲ ಸಿನಿಮಾ ಗೀತೆ ಇದೆ. ಎಂದೆಂದು ಹೀಗೆ ನಗಬೇಕು ನನ್ನ ಬಾಳಿಗೆ ಆನಂದ ತರಬೇಕು ಎಂದು ಜೊತೆಯಾಗಿ ನೀತಿಗೆ ಇರಬೇಕು, ಜೊತೆಯಾಗಿ ನೀತಿಗೆ ಇರಬೇಕು, ಸ್ವರ್ಗನ ಸುತ್ತ ಕಾಲಡಿ ಬರಬೇಕು, ಸ್ವರ್ಗನ ಸುತ್ತ ಕಾಲಡಿ ಬರಬೇಕು. ಧನ್ಯವಾದಗಳು.
0: ಧನ್ಯವಾದ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಾಜನ್ ಹಾಗೂ ಮುನ್ನೇ ಬರಲಿ ಮಂಜು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಸಾತಿ ಚಿತ್ರದ ಗೀತೆ.

7, 6, 5, 4,

ये मौसम का।

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೋಕೋ ಹಾಗೂ ಅಮೀಬ್ ಕೆ ಹೆಕೋನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಜನುಮದ ಗಣತಿ ಚಿತ್ರದ ಗೀತೆ.

ಮಿಕ್ಸ್ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಂದಿಲ್ದೆ ಚುಕ್ಕೆ ಸಮಂ ಹಾಗೂ ಹುಡುಗರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಹಮ್ ಹೋ ಗಯಾ ಆಪ್ಕೆ ಚಿತ್ರದ ಗೀತೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್. ಕೆಳಗಡೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಹೋಗೋಣ. ಮೊದಲಕ್ಕೆ ಕೊಡಗಿನ ಕಾವೇರಿ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ಹಾಡಿದ್ದಾರೆ ಡಾಕ್ಟರ್ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಸ್ಟುಡಿಯೋ ಸಮಯ ಸರಿಯಾಗಿ 5:10:06 ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ FM 101.4 MHz ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ಚಿಕ್ಕಮಂಗಳೂರ ಚಿಕ್ಕ ಮಲ್ಲಿಗೆ ಚಿತ್ರದ ಒಂದು ಗೀತೆ, ಪ್ರಿಯದರ್ಶಿನಿ ರಾಮ್ ಮತ್ತು ಚಿನ್ಮಯ ಅವರ ಧ್ವನಿಗಳಲ್ಲಿ. ಗೀತೆಗೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್.

ಎಸ್ ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮ ಸಂಜೆಯ ಸಂದೇಶಗಳನ್ನ ನೋಡೋಣ. ಯಾರೆಲ್ಲ ಸಂದೇಶ ಕಳಿಸ್ತಾ ಇದ್ದಾರೆ ಅಂತೇಳಿ, ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕವರಿ, ಮಣಿಗದ್ದೆ ಹೋಬಳಿ, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಿತ್ರ ಶಿವಕುಮಾರ್ ಸುಮನೆ ಭದ್ರಾವತಿಯಿಂದ ನಮಸ್ಕಾರ ಮಾಡ್ತೇವೆ ಸರ್. ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸಾರವಾದ ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯ್ತು, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಓಕೆ ಸಂಜೆಯ ನಮಸ್ತೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಶಂತಾಚಾರ್ ಬಡಗೆ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಇಂದು ಪ್ರಸಾರವಾದ ಮಿಕ್ಸ್ ಮೆಲೋಡಿ ಸುಮಧುರ ಕನ್ನಡ ಮತ್ತು ಹಿಂದಿ ಹಾಡುಗಳು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡಿದವು. ಇಂತಹ ಸುಂದರ ಕಾರ್ಯಕ್ರಮವನ್ನು ನೀಡಿದ್ದಕ್ಕೆ ನಿಮಗೂ ಹಾಗೂ ಇಡೀ ತಂಡಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಎಸ್, ನಿಮಗೂ ಎಲ್ಲರಿಗೂ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಓಕೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹೊರಟ ಐ ಲವ್ ಯು ಚಿತ್ರದ ಒಂದು ಗೀತೆ. ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಜಿ ಆರ್ ಶಂಕರ್.

0: ಗಡಿಬಿಡಿ ಗಂಡ ಚಿತ್ರದ ಈ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.
1: ಸುಭಾಷ್.

ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೂ FM 101.4 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇನ್ನು ಮುಂದೆ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಪ್ರಶ್ನೋತ್ತರ ಕಾರ್ಯಕ್ರಮನ ಈಗ ಪ್ರಾರಂಭ ಆಗುತ್ತೆ ಅಂತೇಳಿ ತಾವೆಲ್ಲ ತಯಾರಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಒಂದು ಸಂದೇಶ ನೋಡ್ಕೊಂಡು ಬರೋಣ. ನಮ್ಮ ಸಂಜೆಯ ಸಂದೇಶ ಆಕಾಶವಾಣಿ ಭದ್ರಾವತಿ ಸಂಜೆಯ ಸ್ವಾಗತ. ಬಾನುಡಿಯಲ್ಲಿ ಮೂಡಿ ಬರುತ್ತಿರುವ ಚಿತ್ರಗೀತೆಗಳು 4 ಗಂಟೆಯಿಂದ ಇದುವರೆಗೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕೆರೆಬೀರ್ನಡಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರ ಸಗಡದೆ. ಓಕೆ, ಎಸ್ ಕೆಳಗಡೆ ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ತಾವೆಲ್ಲ ತಯಾರಾಗಿ ಅಂತ ಹೇಳಿ ಈಗ ಮೊದಲನೆಯ ಒಂದು ಪ್ರಶ್ನೆ ಹೇಗಿದೆ, ಸಣ್ಣ ಕಥೆಗಳ ಬ್ರಹ್ಮ ಅಂತ ಹೇಳಿ ಯಾರನ್ನ ಕರೆಯಲಾಗುತ್ತೆ? ಸಣ್ಣ ಕಥೆಗಳ ಬ್ರಹ್ಮ ಅಂತ ಹೇಳಿ ಯಾರನ್ನ ಕರೆಯಲಾಗುತ್ತೆ? ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481572600, 9481572600. ಒಂದು ಗೀತೆಯ ನಂತರ ನಿಮ್ಮ ಸಂದೇಶ ಉತ್ತರಗಳನ್ನು ನೋಡೋಣಂತೆ. ಈಗ ಮುಂದಿನ ಗೀತೆ ಬ್ರಾಂಡ್ ಚಿತ್ರದ ಗೀತೆ, ಹಾಡಿದ್ದಾರೆ ಅರವಿಂದ್ ಮತ್ತು ಮಾನಸ ಹೊಳ್ಳ.

ಸ್ಟುಡಿಯೋ ಸಮಯ ಸರಿಯಾಗಿ 5:35:55 ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಪ್ರಶ್ನೆ ಹೇಗಿತ್ತು? ಸಣ್ಣ ಕಥೆಗಳ ಬ್ರಹ್ಮ ಅಂತ ಹೇಳಿ ಯಾರನ್ನ ಕರೆಯಲಾಗುತ್ತೆ ಅಂತೇಳಿ. ಎಸ್, ನೋಡೋಣ. ನಮ್ಮ ಕೆಳಗರ ಸಂದೇಶ ಸಾಕಷ್ಟು ಬಂದಿದೆ. ಯಾರೆಲ್ಲ ಸರಿ ಉತ್ತರಗಳನ್ನು ಕಳಿಸಿರುತ್ತಾರೆ ಅಂತೇಳಿ. ಓಕೆ, ಚಿತ್ರಶಿವಕುಮಾರ್ ಭದ್ರಾವತಿಯಿಂದ, ನಮಸ್ಕಾರ ಸರ್. ಓಕೆ, ಉತ್ತರ ಕಳಿಸಿದಿರಿ. ಸುರೇಶ್ ಶಿವಮೊಗ್ಗದಿಂದ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಪಿ ಆರ್ ಪ್ರಾಜೆಕ್ಟ್. ಓಕೆ, ಶಾಂತಾಚಾರ್ ಬೆಡಗೆ ಕೊಕ್ಕನೂರು ಹರಿಹರ ತಾಲೂಕು. ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಜನಕ ಅಥವಾ ಸಣ್ಣ ಕಥೆಗಳ ಬ್ರಹ್ಮ ಎಂದು. ಓಕೆ ಓಕೆ ಓಕೆ, ರೈಟ್. ಎಸ್, ಓಕೆ. ಭಾಗ್ಯಲಕ್ಷ್ಮಿ ಬೆಂಗಳೂರಿಂದ ಉತ್ತರ ಕಳಿಸಿದ್ದಾರೆ. ನಳಿನಿ ಗಿರಿಜಾ ರಾವ್ ಹಿರೇಡ್ಕದಿಂದ. ಹೆಬಿಲ್ ರಾಘವೇಂದ್ರ ಅಪಹೃತ ಭದ್ರಾವತಿಯಿಂದ. ಎಸ್, ಗುಡ್ ಈವ್ನಿಂಗ್ ಸರ್. ಸಲ್ಮಾ ಟೀಚರ್ ತರೀಕೆರೆ. ಓಕೆ, ಎಸ್. ಮುಸ್ಸಂಜೆ ಶುಭಾಶಯಗಳು ಮಲ್ತೆ ಸರ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ. ಓಕೆ, ಬಂದಿದೆ. ಎಲ್ಲಿಂದ? ಹುತ್ತ ಕಾಲೋನಿಯಿಂದ ಭದ್ರಾವತಿ ಎಲ್ಲೇಗೌಡರು. ಓಕೆ, ಫ್ರಮ್ ವೀಣಾ. ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು.

ಇದು ಸೀತಾ ಸರ್ಕಲ್ ಇತ್ತಲ್ಲ, S2 ಇದೆ. ಓಕೆ, ಉತ್ತರ ಉತ್ತರ ಏನಿದು ಉತ್ತರ. ಓಕೆ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಗುಡ್ ಈವ್ನಿಂಗ್ ಸರ್. ಓಕೆ, ಉತ್ತರ ಎಸ್. ಓಕೆ ಸ್ನೇಹಿತರೆ, ನಿಮ್ಮ

ಹುತ್ತ ಕಾಲೋನಿಯಿಂದ ಭದ್ರಾವತಿ ಎಲ್ಲೇಗೌಡರು. ಓಕೆ, ಫ್ರಮ್ ವೀಣಾ, ಪೂರ್ಣ ಪ್ರಜ್ಞಾ ಲೇಔಟ್, ಬೆಂಗಳೂರು. ಇದು ಸೀತಾ ಸರ್ಕಲ್ ಇತ್ತಲ್ಲ, S2 ಇದೆ. ಓಕೆ, ಉತ್ತರ ಉತ್ತರ ಏನಿದು ಉತ್ತರ. ಓಕೆ, ವೀಣಾ ರಮೇಶ್ ಭಟ್ ಹೊಸ ಮನೆ ಭದ್ರಾವತಿಯಿಂದ, ಗುಡ್ ಈವ್ನಿಂಗ್ ಸರ್. ಓಕೆ, ಉತ್ತರ. ಎಸ್, ಓಕೆ ಸ್ನೇಹಿತರೆ, ನಿಮ್ಮ

ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಪ್ಪದೆ ಭಾಗವಹಿಸಿ ಅಂತ ಹೇಳ್ತಾ, ಈಗ ನಿಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಹೇಗಿತ್ತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮಾತೃಭಾಷೆ ಯಾವುದು ಅಂತ ಹೇಳಿ ನೋಡೋಣ. ನಮ್ಮ ಕೇಳಿದರ ಸಂದೇಶ ಏನೆಲ್ಲ ಇದೆ ಅಂತೇಳಿ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಣಗದ್ದೆ ಹೋಬಳಿ, ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಅಷ್ಟೇ ಕಳಿಸಿದ್ದೀರಿ ಉತ್ತರ. ಓಕೆ, ಇದು ಮೇ ಬಿ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎರಡನೇ ಪ್ರಶ್ನೆ ಸಿಕ್ಕಿಲ್ಲ ನಿಮಗೆ. ಎಚ್ ಆರ್ ಸ್ವಾಮಿ ಕನ್ನಡ ಹೊಸ ಬಡಾವಣೆ ಚಿಕ್ಕಮಗಳೂರು. ಓಕೆ, ಸರಿಯಾದ ಉತ್ತರ ಕಳಿಸಿದ್ದೀರಿ. ಮಂಜುಳಾ ಜನಾರ್ಧನ್, ಉದಯ್ ಟೈಲರ್, ಭೂತನಗುಡಿ. ಓಕೆ, ಉತ್ತರ ಬಂದಿದೆ. ಅರ್ಜುನ್ ಅಯ್ಯರ್, ಋತಿಕ್ ಕೇಶವಪುರ ಬಡಾವಣೆ, ಭದ್ರಾವತಿ. ಓಕೆ ರೈಟ್. ಉಮಾದೇವಿ, PWD ಕಾಲೋನಿ, BR ಪ್ರಾಜೆಕ್ಟ್. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನೋ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಓಕೆ, ನಿಮ್ಮದು ಪ್ರಾಬ್ಲಮ್ ಇರ್ಬೋದು, ಅಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಹೆಬಲ್ ರಾಘವೇಂದ್ರ, ಪರ್ವತ ಭದ್ರಾವತಿ. ಓಕೆ, ಉತ್ತರ ಕಳಿಸಿದ್ದಾರೆ. ವಿ ಲೀಲಾ, ವಿದ್ಯಾನಗರ, ಶಿವಮೊಗ್ಗ. ನಮಸ್ತೆ ಸರ್, ಶುಭ ಸಂಜೆ. ಭದ್ರಾವತಿ ಆಕಾಶವಾಣಿ ಬರ್ತಾ ಇಲ್ಲ. ಓಕೆ ರೈಟ್. ನಮ್ಮ ಅಕ್ಕರೆಯ ಬಾನುಲಿಯ ಪ್ರೀತಿಯ ಸಹೋದರ ಮಾಲತೇಶ್ವರ ಅವರಿಗೆ ಸಂಜೆಯ ವಂದನೆಗಳು. ಒಳ್ಳೆಯ ಹಾಡುಗಳು, ಒಳ್ಳೆಯ ವಿಚಾರದೊಂದಿಗೆ ಬಂದಿದ್ದೀರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಓಕೆ ಕಳಿಸಿದ್ದಾರೆ ರಾಜು ಶಂಕರಘಟ್ಟದಿಂದ. ಓಕೆ, ಜಯಪುಟಸ್ವಾಮಿ ಕೆನಡಾದಿಂದ. ನಮಸ್ತೆ ಸರ್, ಶುಭ ಸಂಜೆ. ಸ್ವಾಗತ. ಕಾರ್ಯಕ್ರಮ ಸರಿಯಾಗಿ ಕೇಳಿ ಬರ್ತಾ ಇಲ್ಲ, ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಮಳೆ ಬರ್ತಾ ಇದೆ ಅಂದ್ರೆ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ. ಮಾಲತೇ ಸರ್, ನೀವು ಕೇಳಿದ ಪ್ರಶ್ನೆ ಎಸ್. ಓಕೆ, ಉತ್ತರ ಕಳಿಸಿದಿರಿ. ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡರು. ವೀಣಾ ರಮೇಶ್ ಭಟ್, ಹೊಸಮನೆ, ಭದ್ರಾವತಿಯಿಂದ. ಓಕೆ, ಭದ್ರಾವತಿ ಸ್ಟೇಷನ್ ಬರ್ತಾ ಇಲ್ಲ, ಇದ್ದಕ್ಕಿದ್ದಂತೆ ನಿಂತು ಹೋಯ್ತು. ಫ್ರಮ್ ವೀಣಾ, ಬೆಂಗಳೂರು. ಮತ್ತೆ ಅದೇ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಉತ್ತರ ಕಳಿಸಿದಿರಿ. ಎರಡನೇ ಪ್ರಶ್ನೆ ಕೂಡ ಗೊತ್ತಾಗ್ಲಿಲ್ಲ, ನೆಟ್ವರ್ಕ್ ನಿಂತು ಹೋಯ್ತು ಅಂತ ಹೇಳ್ತಾ ಇದಾರೆ. ಓಕೆ ನೋಡೋಣ, ಎರಡನೇ ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಮೊಬೈಲ್ನಲ್ಲಿ ರೇಡಿಯೋ ಬರ್ತಾ ಇಲ್ಲ, ಸಲ್ಮಾ ಟೀಚರ್ ಭದ್ರಾವತಿ. ಮೊಬೈಲ್ ಅಲ್ಲೂ ಬರ್ತಾ ಇಲ್ಲ, ಅದೇ ಒಂದು ನೆಟ್ವರ್ಕ್ ಎಲ್ಲದಕ್ಕೂ ಒಂದೇ ನೆಟ್ವರ್ಕ್ ಸಮಸ್ಯೆ ಆಯ್ತು ಅಂದ್ರೆ ಎಲ್ಲದಕ್ಕೂ ಸಮಸ್ಯೆ.

ಸಮಸ್ಯೆ ಆಗ್ಬಿಡುತ್ತೆ. ಓಕೆ, ವೈಟ್ ಮಾಡಿ. ನಾಗಶ್ರೀ ಜಯಂತಿ, ಗಣಪತಿ ಮುಗ್ಗಿಗ್ರಾಮ, ಬೇರ್ಕುಡಿಗೆ ಶುಭ ಸಂಜೆ. ಓಕೆ, ಇವರೆಲ್ಲ ನೋಡಿ, ಇವ್ರಿಗೆಲ್ಲ ನೆಟ್ವರ್ಕ್ ಸರಿ ಇದೆ, ಉತ್ತರ ಕಳಿಸಿದ್ದಾರೆ, ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಕಡೆ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅರ್ಥ. ನಳಿನಿ ಗಿರಿಜಾರಾವ್, ವಿದೇಡ್ಕ, ದಕ್ಷಿಣ ಕನ್ನಡದಿಂದ. ಓಕೆ, ಉತ್ತರ ಬಂದಿದೆ. ಸದಾಶಿವಪ್ಪ ಮಂಡಗಟ್ಟ ಅವರು ಉತ್ತರ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ. ಓಕೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಓಕೆ, ಉತ್ತರ ಬಂದಿದೆ. ಮಂಜುನ ಜಗದ್ಧಾಮ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಓಕೆ, ಶಂತಾಚಾರ್ ಬಡಗೇರ್ ಕೊಕ್ಕನವರು ಹರಿಹರ. ಓಕೆ, ವಿಲೀಲಾ ವಿಜಯನಗರ ಶಿವಮೊಗ್ಗ. ಎಸ್, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಅದಿತ್ಯ ಭಟ್ ಮಂಡಗದ್ದೆ ಹೋಬಳಿ ಅವರು. ಓಕೆ, ಉತ್ತರ ಕಳಿಸಿದ್ರಿ. ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು. ಓಕೆ, ಉತ್ತರ ಬಂದಿದೆ. ನೋಡಿ, ನಿಮ್ಮ ನೆಟ್ವರ್ಕ್ ಸಿಕ್ಬಿಡ್ತಾ ನೋಡಿ ಈಗ ಅಲ್ವಾ. ಆಗಲೇ ತಾನೇ ಮೆಸೇಜ್ ಬಂದಿತ್ತು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೇಳಿ, ಉತ್ತರ ಕಳಿಸಿದಿರಿ, ನೆಟ್ವರ್ಕ್ ಸಿಗ್ತಾ ಇದೆ, ರೇಡಿಯೋ ಕೇಳ್ತಾ ಇದ್ದೀರಾ ಅಂತ. ಓಕೆ, ತುಂಬ ಖುಷಿ ಆಯಿತು, ಉತ್ತರ ಕಳಿಸಿದಿರಿ. ಎಸ್ ಕೇಳಿದ್ರೆ, ಓಕೆ, ಉತ್ತರ ಬಂದಿದೆ. ಅದಷ್ಟು ಸ್ವಲ್ಪ ಆಚೆ ಈಚೆ ಉತ್ತರ ಆಗಿದೆ. ತಮಿಳು, ತೆಲುಗು, ಕನ್ನಡ, ಮರಾಠಿ ಎಲ್ಲ ಒಟ್ಟಾಗಿ ರಾಶಿ ಮಾಡಿ ಕಳಿಸಿದಿರಿ. ಸೊ ಮ್ಯಾಕ್ಸಿಮಮ್ ಉತ್ತರ ಸರಿ ಉತ್ತರ ಆಯಿತು. ಮೋರ್ ದೆನ್ 50% ಉತ್ತರ ಏನಿದೆ ಸರಿ ಉತ್ತರ ಆಯಿತು. ಸೊ ಅವರ ಮಾತೃಭಾಷೆ ತಮಿಳು, ಸಾಮಾನ್ಯವಾಗಿ ಅವರ ಹೆಸರಲ್ಲೇ ಗೊತ್ತಾಗ್ತದೆ. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಾಮಾನ್ಯವಾಗಿ ತಮಿಳು ಒಂದು ಭಾಷೆ, ತಮಿಳು ಒಂದು ನೇಮ್ ಅಂತ ಹೇಳಿ. ಓಕೆ, ಸೊ ಅವರು ತುಂಬ ಆಶ್ಚರ್ಯ ಆಗ್ಬೋದು ನಮಗೆ, ನಿಮಗೆಲ್ಲ. ಅವರು ಮಾತೃಭಾಷೆ ತಮಿಳು, ಓದಿದ್ದು ಇಂಗ್ಲೀಷು, ಬಟ್ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಪಡೆದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುವಷ್ಟು ಸಾಧನೆಯನ್ನು ಮಾಡಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ. ತುಂಬ ಅದ್ಭುತ ಅಲ್ವಾ? ಮಾತೃಭಾಷೆನೇ ಬೇರೆ, ಓದಿದ್ದೇ ಬೇರೆ, ಸಾಹಿತ್ಯದಲ್ಲಿ ತೊಡಗೊಂಡಿದ್ದು ಬೇರೆ ಭಾಷೆ, ಅದರಲ್ಲಿ ಸಾಧನೆ ಮಾಡಿ ಉತ್ತುಂಗಕ್ಕೇರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂದರೆ ತುಂಬ ಆಶ್ಚರ್ಯಕರವಾದ ವಿಚಾರ. ಸೊ ಅವರಿಗೊಂದು ಸಲಾಂ ಅಂತ ನಾವು ಹೇಳ್ಬೋದಷ್ಟೇ. ಎಸ್ ಕೆಳಗರೆ, ಉತ್ತರಗಳನ್ನು ನೀವೆಲ್ಲ ಕಳಿಸಿದಿರಿ, ತುಂಬ ಖುಷಿಯಾಯಿತು. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಇದೇ ರೀತಿ ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಮುಂದಿನ ಗೀತೆಯನ್ನು ಕೇಳ್ಬರೋಣ. ಮುಂದಿನ ಗೀತೆ ಅಪ್ಪಯ್ಯ ಚಿತ್ರದ್ದು, ಧ್ವನಿ ನರೇಶ್ ಅಯ್ಯರ್ ಅವರದ್ದು.

ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕಾದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 to 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಮೈಸೂರ್ ಸ್ಯಾಂಡಲ್
7: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

ಕೆಳಗಡೆ ಇದೊಂದು ಪ್ರಕಟಣೆ. ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕದಲ್ಲಿರುವ ಕ್ಲೋರಿ ಫ್ಲಾಕ್ಯುಲೇಟರ್ನಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ಈ ಘಟಕದ ದುರಸ್ತಿ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಈ ಕಾಮಗಾರಿ ಮುಕ್ತಾಯವಾಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಸಕ್ರೆಬೈಲು ಆನೆ ಬಿಡಾರದ ಆನೆಗಳಿಗೆ ಚಿಕಿತ್ಸೆ ನೀಡಲು ಹಾಗೂ ವನ್ಯಜೀವಿಗಳ ರಕ್ಷಣಾ ಕಾರ್ಯಕ್ಕೆ ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರೊಬ್ಬರ ಸೇವೆ ಅಗತ್ಯವಿದ್ದು ಹರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕಟಿಸಿರುವಂತೆ ಈ ವೃದ್ಧಯುತ ತುರ್ತು ಸಂದರ್ಭದಲ್ಲಿ ವನ್ಯ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದು, ಮರಣೋತ್ತರ ಪರೀಕ್ಷೆ ನಡೆಸುವುದು ಹಾಗೂ ಮಾನವ ವನ್ಯ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ವಿದ್ಯಾರ್ಹತೆ: ಬ್ಯಾಚುಲರ್ ಆಫ್

ಅಂದರೆ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಪದವಿ ಹೊಂದಿರಬೇಕು. ವನ್ಯಜೀವಿ ವಿಷಯದಲ್ಲಿ ವನ್ಯಜೀವಿ ಕ್ಷೇತ್ರ ಅಥವಾ ಮೃಗಾಲಯಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಇರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಸಕ್ತರು ತಮ್ಮ ಸ್ವಯಂ ವಿವರಗಳ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಜುಲೈ 27ರಂದು ಬೆಳಿಗ್ಗೆ 10 ಗಂಟೆಗೆ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಕಚೇರಿ ವನ್ಯಜೀವಿ ವಿಭಾಗ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ನಮೂನೆಯನ್ನು ಶಿವಮೊಗ್ಗದ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಅಥವಾ https:// ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ .org ವೆಬ್ಸೈಟ್ನಲ್ಲಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಯಾಗಿ ಇವರ ಮೊಬೈಲ್ ನಂಬರ್ 9481461553. ಮತ್ತೊಮ್ಮೆ 9481461553 ಈ ನಂಬರನ್ನು ಸಂಪರ್ಕಿಸಬಹುದು. ಪ್ರಕಟಣೆ

ತಿರುಗಡೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಡಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಬ್ ಆಗ್ರೋ ಇಂಡಸ್ಟ್ರೀಸ್ ಸ್ಟಾರ್ಟ್ಅಪ್ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಗೌರವ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಅದಾದ ನಂತರ ಪರಿಸರ ಗೀತೆ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:00 ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ಇನ್ನು 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರಾಧನಾ. 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂ ವಿ ಅವರಿಂದ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳುಬಾ ಬೆಳಕೆ ಕಥನಗಳು. 6:40 ಕೆರೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ತರಕಾರಿ ಬೆಳೆಯಲ್ಲಿ ಕಂಡುಬರುವ ಬೇರುಗಂಟು ರೋಗದ ನಿರ್ವಹಣೆ. ಈ ಕುರಿತು ಇರುವಕ್ಕೆಯ ವಿಜ್ಞಾನಗಳ ಮಹಾವಿದ್ಯಾಲಯದ ತಜ್ಞರಾದ ಮಮತಾ ಅವರಿಂದ ಮಾಹಿತಿ. 6:45 ಹೆಲ್ತ್ ಏಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನಿಂಗ್ ಈ ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಹಾಗೂ 9:35 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ, ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ. 11:00 ಚೈತ್ರವನ್ನ ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯೆ ಸಂಪುಟದಲ್ಲಿ ಕವಿಕೃತ ದರ್ಶನಂ ಈ ಭಾಗದ ವಾಚನ ಮಾಡಲಿದ್ದಾರೆ ಮತ್ತೂರು ಸನತ್ ಕುಮಾರ್. ವ್ಯಾಖ್ಯಾನ ಎಚ್ ಆರ್ ವಾಸುದೇವ್. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ತತ್ವ ಪದಗಳು ಚಿತ್ರದುರ್ಗ ಜಿಲ್ಲೆ ಆಯತೋಳು ಶ್ರೀ ಜಿ ಎನ್ ಚಂದ್ರಪ್ಪ ಮತ್ತು ತಂಡದವರಿಂದ. ಇನ್ನು ನಾಳೆ 11:00 ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದೀನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಸಂಬಂಧ. ಮತ್ತು ಪೊನ್ನಂಪೇಟೆಯ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮಗಳು. ಇನ್ನು 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3:00 ಚಾರ್ಟ್ ಶೋ. ಇನ್ನು ಸಂಜೆಯ ಕಾರ್ಯಕ್ರಮ 4:00 ಮಿಕ್ಸ್ ಮೆಲೋಡಿ.

ಐದು ಗಂಟೆಗೆ ಚಿತ್ರಗೀತೆಗಳು, ಆರು ಗಂಟೆಗೆ ಸೇವಾ ಮಾಹಿತಿ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಈ ಕುರಿತು ಬಾನಲಿ ವರದಿ, ಅದಾದ ನಂತರ ಪರಿಸರ ಗೀತೆ ಕೇಳುವಿರಿ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಚಿತ್ರಗೀತೆಗಳು, 9:30 ನಾಟಕ ಭವತಿ ಭಿಕ್ಷಂ ದೇಹಿ, ರಚನೆ ಆನಂದ್, ರೇಡಿಯೋಗೆ HS ಪಾರ್ವತಿ. ಇನ್ನು 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಕೆಳಗಡೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಡಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

0: नाटो शिखर सम्मेलनस्य वार्ताहर सम्मेलने आगतम्। एषः घटनाक्रमः होमूर जलपोते त्रिषु तैलग्राहक पोतेषु अस्त्र प्रहारेण संजातस्य विवादस्य पश्चात् अमेरिका ईरान देशयोः मध्ये प्रवृत्तस्य प्रत्यक्ष सैन्य आक्रमणस्य परिणामो वर्तते। यद्यपि ईरानेन अस्य आक्रमणस्य उत्तरदायित्वं प्रत्यक्षतया नैव अंगीकृतम्। अद्य भारतीय शेयर विपणौ महती विक्रय प्रतिस्पर्धा दृष्टा, यस्य प्रभावात् सेंसेक्स निफ्टी इत्येतौ उभावपि प्रमुख सूचकांकौ शत प्रतिशतं सार्ध द्वि प्रतिशतात्मिका अपचिति अभवत्। जम्मू कश्मीर प्रशासनेन अद्य श्री अमरनाथ जी यात्रामुद्दिश्य एका नवीना निर्देशिका प्रसारिता, यस्यां सर्वैः तीर्थयात्रिभिः पंजीकरण प्रक्रियायाः अथ सुरक्षा मार्गदर्शिकानां निष्ठापूर्वकं दृढतापूर्वकं च पालनं कर्तुं समादिष्टम्। आकाशवाण्याः जम्मू वार्ताहरैः विज्ञापितं यत् सर्वोच्च न्यायालयस्य निर्देशानुसारं निर्धारिता यात्रिणां प्रतिदिनस्य संख्या सीमा सम्प्रत्यपि पूर्णतो प्रवृत्ता वर्तते। श्रद्धालवः परामृष्टाः यत् यात्रा प्रारम्भात् पूर्वमेव अग्रिम पञ्जीकरणं करणीयम्, अथ अनुमतिपत्रे उल्लिखिते दिनांके एव यात्रा आरम्भणीया। प्रशासनेन स्पष्टीकृतं यत् अनुपदमेव पञ्जीकरणस्य सुविधा अत्यन्तं सीमितसंख्यासु एव उपलब्धा वर्तते। फीफा विश्वकप फुटबॉल प्रतिस्पर्धायां फ्रांस मोरक्को नॉर्वे इंग्लैंड स्पेन बेल्जियम अर्जेंटीना स्विट्जरलैंड देशैः राउंड ऑफ 16 इत्याख्ये द्वंद्वे विजित्य अंतिमाष्टमेषु स्वस्थानं सुरक्षितम्। शुक्रवासरे तावत् प्रथमे प्रागुपान्त्यचक्रे रात्रौ सार्धैकवादने फ्रांस देशस्य स्पर्धा मोरक्को देशेन सह भविष्यति इति वार्ताः।
1: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿದ್ಯಾಭಟ್. ಪ್ರಿಯ ಶ್ರೋತೃಗಳೇ, ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಜಾತಿ ಅನ್ನೋದೇ ನಿಧನವಾಗಿದೆ. ಅದೇನ್ ಹಿಂಗ್ ಹೇಳ್ತೀರಿ ಅನ್ನಬೇಡಿ, ಅದಕ್ಕೆ ಅದನ್ನ ಜಾತಿ ಮುಕ್ತ ಗ್ರಾಮ ಅಂತ ಕರೀತಿರೋದು. ಈ ಹಳ್ಳಿ ಜಾತಿ ಮುಕ್ತ ಮಾಡಿದ್ದು ಸರ್ಕಾರ ಅಲ್ಲ, ಅಲ್ಲಿನ ಜನರು. ಯಾರಲ್ಲೂ ಮೇಲು ಕೀಳು ಅನ್ನೋದು ಇರಬಾರದು ಅಂತಲೇ ಹಳ್ಳಿ ಗ್ರಾಮ ಪಂಚಾಯಿತಿಲಿ ಎಲ್ಲಾ ಸೇರ್ಕೊಂಡು ಜಾತಿ ಅನ್ನೋ ಪದವನ್ನೇ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಮಾನವೀಯತೆಯೇ ನಮ್ಮ ಜಾತಿ ಅನ್ನೋದು ಊರೋರು ಮಾಡಿರುವ ಘೋಷಣೆ. ಇದು ದೇಶದಲ್ಲೇ ಮೊದಲಂತೆ. ಈ ಹಳ್ಳಿಲಿ ಯಾರು ಯಾರ ಮನೆ ಅಡುಗೆ ಮನೆಗೆ ಬೇಕಾದರೂ ಹೋಗಿ ಊಟ ತಿಂಡಿ ಮಾಡಬಹುದು, ಯಾರು ಯಾವ ಬಾವಿ ನೀರು ಬೇಕಾದರೂ ಕುಡಿಬಹುದು. ಎಲ್ಲಾ ಧರ್ಮದ ದೇವಸ್ಥಾನಗಳು ಇವೆ. ಎಲ್ಲರೂ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಉಂಡು ತಿಂದು ಮಾಡೋದೇ ಈ ಊರಿನ ವಿಶೇಷ. ಸಮಾನತೆ ಭ್ರಾತೃತ್ವ ಅನ್ನೋ ಸಂವಿಧಾನದ ಪದವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಈ ಊರಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನ ಕೃತಿರೂಪದಲ್ಲಿ ನೋಡಬೇಕು ಅಂದ್ರೆ ಅಹಲ್ಯಾನಗರಕ್ಕೆ ಬರಬೇಕು. ಊರಿನ ಹಿರೇಕರಿಗೆ ಅಂಬೇಡ್ಕರ್, ಜ್ಯೋತಿರಾವ್ ಪುಲೆ, ಸಾಹು ಮಹಾರಾಜರ ವಿಚಾರಗಳು ಅಂದ್ರೆ ಪ್ರಾಣ. ಅದರಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಪಕ್ಷ ಎಲ್ಲಾ ಮೀರಿ ತಾರತಮ್ಯ ಏನಾದರೂ ಮಾಡಿಬಿಟ್ರಿ ಅಂತಲೇ ಊರಲ್ಲಿ ಸಿಸಿ ಕ್ಯಾಮೆರಾವನ್ನ ಹಾಕಿದ್ದಾರೆ. ಇದಕ್ಕೆ ಉಸ್ತುವಾರಿಗೆಂದೇ ಹಿರೇಕರು ಯುವಕರ ಸಮ್ಮಿಶ್ರ ದಂಡಿದೆ. ಈ ದಂಡು ಇದನ್ನ ಪರೀಕ್ಷೆ ಮಾಡ್ತಾ ಇರುತ್ತಂತೆ. ಅಹಲ್ಯಾನಗರದ ಮಂದಿ ಹೀಗೆಲ್ಲಾ ಮಾಡಿದ್ರೆ ನಮ್ಮ ಬೆಳಗಾವಿಯ ಡಾಕ್ಟರ್ ಮಾಧವ ಪ್ರಭು ಒಂದಷ್ಟು ಕೈಗಾರಿಕೋದ್ಯಮಿಗಳು ಪರಿಸರ ಪ್ರೇಮಿಗಳನ್ನ ಗುಡ್ಡೆ ಹಾಕೊಂಡು ಬಾವಿಗಳು ಕೆರೆಗಳು ಕಲ್ಯಾಣಿಗಳನ್ನ ಹುಡುಕಿ ಹುಡುಕಿ ಹೂಳೆತ್ತಿ ಜಲಬರ ನೀಗಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತಲ 20 ಕೆರೆಗಳು 7-8 ಬಾವಿಗಳು ತುಂಬಿ ತುಳುಕ್ತಾ ಇವೆ. ಬೇಸಿಗೆ ಬಂದರೂ ಡಾಕ್ಟರ್ ಕೊಟ್ಟಿರೋ ಈ ಮೆಡಿಸಿನ್ನಿಂದ ನೀರ ಚಿಂತೆ ಇಲ್ಲದಂತಾಗಿದೆ. ಇವರಿಗೆ ಬೇರೆ ಕೆಲಸ ಇಲ್ವಾ ಅನ್ಬೇಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ದೊಡ್ಡ ಹೃದಯ ಇರೋರು ಇವರೆಲ್ಲ. ತಮಗೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಈ ನೀರ ಕೆಲಸಕ್ಕೆ ಹಾಕ್ತಿದ್ದಾರೆ. ಒಂದೂರಲ್ಲಿ ಒಂದು ಕೆರೆನೋ ಕಲ್ಯಾಣಿನೋ ಕೈಗೆತ್ತಿಕೊಂಡ್ರು ಅಂತಿಟ್ಕೊಳ್ಳಿ, A to Z ಇವರದೇ. ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ಟ್ರ್ಯಾಕ್ಟರ್ JCB ತರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಎತ್ತಾಕಿ ಒಳಚರಂಡಿ ನೀರು ಬರದಂಗೆ ಬಂದ್ ಮಾಡಿ ಹೂಳೆತ್ತಿ ಜಲಮೂಲನ ಬದುಕಿಸಿ ಮತ್ತೆ ಗ್ರಾಮ ಪಂಚಾಯಿತಿಗೋ ನಗರಸಭೆಗೋ ಬಿಟ್ಟು ಕೊಟ್ಬಿಡ್ತಾರೆ. ಬೆಳಗಾವಿ, ಧೋಬಿಘಾಟ್, ಸುಳಗ, ಗಜಪತಿ, ಮಣ್ಣಿಕೇರಿ, ಖಾನಾಪುರ, ಪ್ರಭುನಗರ, ಬಡೇಕೊಳ್ಳಮಠ, ಹೀಗೆ ಹಲವಾರು ಬಾವಿಗಳಿಗೆ

0: ಮರುಜೀವ ಕೊಟ್ಟಿದ್ದಾರೆ. ಮತಗಾದ ಕಂಚವೀರ ನಗರದಲ್ಲಿರೋ 300 ವರ್ಷಗಳ ಹಳೆ ಬಾವಿನ ಸಂಪೂರ್ಣ ಕ್ಲೀನ್ ಮಾಡಿರೋದ್ರಿಂದ ಇವತ್ತು 3-4 ಕಿಲೋಮೀಟರ್ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಬಂದಿದೆ. ಬಿರು ಬೇಸಿಗೆ ಹೊತ್ತಿನಲ್ಲೂ ಬಾವಿ ನೀರು ಜನರ ಗಂಟಲನ್ನ ನೆನೆಸ್ತಾ ಇತ್ತಂತೆ. ಸುಮಾರು 100 ಜನ ಸ್ವಯಂ ಸೇವಕರು ವಾಟರ್ ಟೀಮ್ನಲ್ಲಿ ಇದ್ದಾರಂತೆ. ಇದರ ಜೊತೆ ಜೊತೆಗೆ ಗಿಡ ನೆಡೋದು, ನಾಲೆ, ಕೋಟೆ, ಕಂದಕಗಳನ್ನ ಡೆವಲಪ್ ಮಾಡೋ ಉತ್ಸಾಹದಲ್ಲಿದ್ದಾರೆ. ಎಲ್ಲಾ ಕಡೆ ಇಂಥ ಟೀಮ್ ಇದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಬರ ಅನ್ನೋದೇ ಕಾಲಿಡಲ್ಲ. ಕೃಷ್ಣ ಕೃಷ್ಣ, ಅದ್ಯಾಕೆ ಜನ್ಮಾಷ್ಟಮಿ ಅಲ್ಲ ಏನೂ ಅಲ್ಲ, ಈಗ ಕೃಷ್ಣ ನೆನಪಾದ್ನ ಅಂತೀರಾ? ಹೌದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಂದರದಾಸರು ಹೇಳಿದ್ದು ಚಿತ್ರದುರ್ಗದಲ್ಲಿ ಸುಳ್ಳಾಗಿಲ್ಲ ನೋಡಿ. ಇಲ್ಲಿ ಕೃಷ್ಣ ಕುಟುಂಬ ಅಂತಿದೆ. ದೇಹದ ಎಲ್ಲಾ ಅಂಗಾಂಗಗಳಿಗೆ ಚಿಕಿತ್ಸೆ ಕೊಡೋ ಡಾಕ್ಟರ್ ಒಂದೇ ಫ್ಯಾಮಿಲಿಯಲ್ಲಿದ್ದಾರೆ. ಬರೋಬ್ಬರಿ 60 ಮಂದಿ ಡಾಕ್ಟರ್ಗಳು ಇದರಲ್ಲಿ ಇದ್ದಾರೆ. ಅಂದ್ರೆ ಒಂದು ಹಾಸ್ಪಿಟಲ್ಗಾಗೂ ವೈದ್ಯರ ದಂಡು. ಕೃಷ್ಣ ಈ ಕುಟುಂಬದ ಹಿರಿಕರು. ಇವರಿಗೆ 14 ಜನ ಮಕ್ಕಳು. ಇದರಲ್ಲಿ ದೊಡ್ಡ ಮಗಳು ಆರ್ ಕೆ ಸುಲೋಚನಾ ಅನ್ನೋರು MBBS ಮಾಡಿದ್ದೇ ಮಾಡಿದ್ದು. ಆಮೇಲೆ ಎಲ್ಲರೂ ಕೂಡ ಡಾಕ್ಟರ್ ಆಗೋಕೆ ಶುರು ಮಾಡಿದ್ರು. ಈಕೆ ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಶುರು ಮಾಡಿ ಅತಿ ಕಡಿಮೆ ಫೀಸ್ ಅಲ್ಲಿ ಬಡಬಗ್ಗರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಹಾಗೆ ಕೃಷ್ಣ ಅವರ 13ನೇ ಮಗ ಸುರೇಶ್ ಡಾಕ್ಟರ್, ಅವರ ಹಿರಿ ಮಗ, ಅವರ ಪತ್ನಿ, 9ನೇ ಮಗಳು, ಅವರ ಪತಿ ಎಲ್ಲಾ ವೈದ್ಯರು. 14ನೇ ಮಗಳು ಮಾತ್ರ ವೈದ್ಯ ಅಲ್ಲ, ಆದ್ರೆ ಅವರ ಪತಿ ಡಾಕ್ಟರ್. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಡಾಕ್ಟರ್ಗಳ ಸಂಖ್ಯೆ 60 ಮುಟ್ಟುತ್ತೆ. ಹಾಗಾಗಿ ಅಪರೂಪದ ಡಾಕ್ಟರ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಲಾಯರ್ಗಳನ್ನ ಹೊಂದಿರೋದು ಉತ್ತರ ಪ್ರದೇಶ. ಬರೋಬ್ಬರಿ 4 ಲಕ್ಷ ಲಾಯರ್ಗಳು ಇದ್ದಾರಂತೆ. ನೀವು ಉತ್ತರ ಪ್ರದೇಶದಲ್ಲಿ ನಿಂತು ಕಲ್ಲೇನಾದ್ರೂ ಎಸೆದ್ರೆ ಅದು ಹೋಗಿ ಬೀಳೋದು ಲಾಯರ್ ಮನೆ ಮೇಲೇನೆ. ಅಷ್ಟು ಮಂದಿ ಲಾಯರ್ಸ್. ಹಾಗಾದ್ರೆ ಕೇಸ್ಗಳು ಇನ್ನೆಷ್ಟಿರಬೇಡ? ಇನ್ನೊಂದು ವಿಚಾರ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರು ಅಂದ್ರೆ 109 ಮಂದಿ ಇರೋ ಕೋರ್ಟ್ ಇದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಅಂತೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಸ್ತುತಿ ವಿದ್ಯಾ ಭಟ್, ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್, FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ನಾಳೆ ಬೆಳಗ್ಗೆ 8:30 ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ SR ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:32. ಇನ್ನು ಮುಂದೆ ಕ್ರಮವಾಗಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣೆ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 100ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು, ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ವರೆಗಿನ ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು, ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದ್ಗಂಗಾ, ದೂದ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು, ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು, ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು, ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದುಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು, ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 TMC ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ಒಂದು 7 ಸೇತುವೆಗಳು ಮುಳುಗಿದ್ದಾವೆ.

0: ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದೀವಿ, ಬ್ಯಾರಿಕೇಡಿಂಗು ಮಾಡಿದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದೀವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ, ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡಿ ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದೀವಿ.
1: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು, ರಾಯಚೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3ನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002ರ ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಲಿಂಗಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044888, 2237449999, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಸಮಯ ಸರಿಯಾಗಿ 6:51:50 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಿರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣಾವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
10: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇದೀಗ ಕೇಳಿ.
11: ಆತ್ಮೀಯ ಕೇಳುಗರೇ ಹಾಗೂ ರೈತ ಬಾಂಧವರೇ, ಇವತ್ತು ನನ್ನ ಜೊತೆ ಕೊಪ್ಪ ತಾಲೂಕಿನ ಗೌರವ್ ಅವರು ಇದ್ದಾರೆ. ಇವರು SGB ಅಗ್ರೋ ಇಂಡಸ್ಟ್ರೀಸ್ ಸ್ಟಾರ್ಟ್ಅಪ್ ಆರಂಭ ಮಾಡಿದ್ದಾರೆ. ಈಗ ಬನ್ನಿ, ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಗೌರವ್ ಅವರೇ.
12: ಸರ್ ನಮಸ್ಕಾರ. ಸರ್
11: ಹೇಳಿ ತಮ್ಮ ಆರಂಭದ ದಿನಗಳು ಕಿರುಪರಿಚಯದೊಂದಿಗೆ.
12: ಸರ್, ನನ್ನ ಹೆಸರು ಗೌರವ್ ಅಂತ. ಸೊ ನಾವು ಬೇಸಿಕಲಿ ಕೊಪ್ಪದಿಂದಾನೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಕೊಪ್ಪದಲ್ಲೇ. ಅದಾದ್ಮೇಲೆ ನಮ್ ವಿದ್ಯಾಭ್ಯಾಸಕ್ಕೆ ನಾವು ಬೆಂಗಳೂರಿಗೆ ಹೋದ್ವಿ. ಅಲ್ಲೇ ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ.
11: ಸೊ ಓದಿದ್ರಿ ತಾವು?
12: ನಾವು ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡಿರಿ ಸರ್. ನಾನು ಸೊ ಸ್ಟಾಟಿಸ್ಟಿಕ್ಸ್ ಬೇಸ್ಡ್ ಅದು. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡಿರೋದು. ಅದಾದ ನಂತರ ನೆಕ್ಸ್ಟ್ ನಾವು ನಮ್ಮ ಮನೇಲಿ ಮನೆ ಕಟ್ತಾ ಇದ್ರು. ಆ ಟೈಮಲ್ಲಿ ಒಂದ್ ವಾರ ಹೋಗಿ ನೋಡ್ಕೊಂಬರೋಣ ಅಂತ ಬಂದೆ ನಾನು. ಬಂದಾಗ ನನಗೆ ರಜಾ ಸಿಗ್ಲಿಲ್ಲ. ಸೊ ನನಗ್ ಬೇಕಾದಾಗ ನನಗೆ ಏನು ರಜಾ ಆಗ್ಲಿ, ನನಗೆ ಯಾವ ತರನು ಸಪೋರ್ಟ್ ನಮ್ ಕಂಪ್ನಿಯಿಂದ ಸಿಗದೆ ಇದ್ದಾಗ ನಾನು ಅಲ್ಲಿ ಅವರಿಗೋಸ್ಕರ ಕೆಲಸ ಮಾಡಿ ಏನ್ ಪ್ರಯೋಜನ? ಸೊ ನನಗ್ ಬೇಕಾಗಿರೋ ಫ್ರೀಡಮ್ ಆಗ್ಲಿ, ನನಗ್ ಬೇಕಾಗಿರೋ ಒಂದು ಸ್ಪೇಸ್ ಆಗ್ಲಿ ನನಗೆ ಒಂದ್ ಕಂಪ್ನಿಯಿಂದ ಸಿಗಲ್ಲ ಅಂದ್ರೆ ನಾನು ಆ ಕಂಪ್ನಿಲಿ ಕೆಲಸ ಮಾಡಿ ಏನ್ ಪ್ರಯೋಜನ? ಸೊ ಅದಾದ ನಂತರ ನಾವು ವಾಪಸ್ ಬಂದ್ವಿ.

0: ಕೆಲಸ ಬಂದಾದ್ಮೇಲೆ ಮನೆ ಎಲ್ಲ ಕಟ್ತಾ ಇದ್ವಿ, ಅದಾದ್ಮೇಲೆ ಕಳೆ ಹೊಡಿಬೇಕಾಯ್ತು ನನಗೆ. ಸೊ ನಮ್ ಮನೆದು ಕೆಲಸ ನಾನೇ ಮಾಡ್ಬೇಕಾಯ್ತು. ಅಲ್ಲಿ ನನಗೆ ಒಬ್ರು ಒಂದು ಮಿಷಿನ್ ಕೊಟ್ರು, ಕೆಲಸ ಮಾಡ್ಕೊಣಪ್ಪ ನಿನ್ಗೆ ಆದ್ರೆ ಮಾಡ್ಕೊ ಅಂತ. ಸೊ ಅದಾದ್ಮೇಲೆ ಏನಾಯ್ತು, ನಾನು ಕಳೆ ಹೊಡೆದೆ. ಒಂದಿನ ಆಯ್ತು, ಎರಡ್ ದಿನ ಆಯ್ತು, ಮೂರ್ ದಿನ ನನಗೆ ಕಳೆ ಹೊಡಬೇಕಾಯ್ತು. ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ನನಗೆ ಗೊತ್ತೂ ಇರ್ಲಿಲ್ಲ. ಸೊ ಅಲ್ಲಿಂದ ನಮಗೆ ನಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಏನಾಯ್ತು, ನಮ್ಮ ಇವಾಗ ಓಕೆ, ನಮ್ಮ ಕೊಪ್ಪದಲ್ಲಿ ಏನಿದೆ ಫಾರ್ಮಿಂಗ್ ಏನಿದೆ, ಫಾರ್ಮಿಂಗ್ ಅಲ್ಲಿ ಇವಾಗ ಏನ್ ಕೆಲಸ ಮಾಡ್ಬೇಕು, ಯಾವ್ಯಾವ ಕೆಲಸ ನಮ್ ಲೋಕಲ್ ಏನ್ ಬೇಕು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಫಸ್ಟ್ ನಾವು ಮರ ಹತ್ತ ಮಿಷಿನ್ ಮಾಡಿದ್ವಿ ಸರ್. ನಾನು ಮತ್ತೆ ನನ್ನ ಸ್ನೇಹಿತ ಅರವಿಂದ್ ಅಂತ ಇದಾರೆ, ಅವ್ರ ನಾಲ್ಕರು ಸೇರ್ಕೊಂಡು ಮರ ಹತ್ತ ಮಿಷಿನ್ ನಾವು ಮಾಡಿದ್ವಿ. ನಾವು ಮರ ಹತ್ತ ಮಿಷಿನ್ ಮಾಡಿದ್ವಿ, ಒಂದು ಆಲ್ಮೋಸ್ಟ್ ಒಂದ್ 150-200 ಕಡೆ ನಾವು ಡೆಮೋ ಹೋದ್ವಿ. ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಬಟ್
1: ಆರಂಭದಲ್ಲಿ ಅದೊಂದೇ ಶುರು ಮಾಡಿದ್ರು,
0: ಅದೊಂದೇ ಶುರು ಮಾಡಿದ್ದು. ಸೊ ಆಲ್ಮೋಸ್ಟ್ ನಾವು ಏನು ಅಂದ್ರೆ ಎಲ್ಲಾ ಕಡೆ ಒಂದ್ 150 ಕಡೆ ಡೆಮೋ ಹೋದ್ವಿ. ಡೆಮೋ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಯಾರು ತಗೊಂಡಿಲ್ಲ, ನಾವು ಒಂದ್ ಪೀಸು ನಾವು ಮಾರಾಟ ಮಾಡಕ್ ಆಗಿಲ್ಲ. ಆಲ್ಮೋಸ್ಟ್ 2 ವರ್ಷ ನಮ್ ಕೈಯಲ್ಲಿ ಇದ್ದ ದುಡ್ಡೆಲ್ಲ ಖಾಲಿ ಆಯ್ತು. ಸೊ ಅದಾಗ್ತಿದ್ದಂಗೆ ಕರೋನಾ ಬಂತು.
1: ಹೌದು ಹೌದು,
0: ಕರೋನಾ ಬಂದ್ಮೇಲೆ ಗೊತ್ತಲ್ಲ ಸರ್, ಯಾರಿಗೂ ಏನು ಕೆಲಸ ಇಲ್ಲ. ಎಸ್ಪೆಷಲಿ ನಾವು ರೂರಲ್ ಏರಿಯಾ ಇರೋರಿಗಂತೂ 1 ರೂಪಾಯಿ ಕೆಲಸ ಇರಲ್ಲ.
1: ಹೌದು ಹೌದು.
0: ಸೊ ಆ ಟೈಮಲ್ಲಿ ನಾವು ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಿ ಅವಾಗ ಆಗ್ತಿದ್ದು 2 ಕಡೆ, ಒಂದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು, ಇನ್ನೊಂದು ಕೊಪ್ಪದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿದ್ವಿ ಸರ್. ನಾವು ಈ ಕಡೆ ಸೌತ್ ಕರ್ನಾಟಕ ಏನಿದೆಯಲ್ಲ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಈ ಕಡೆ ಎಲ್ಲ ನಾವು ಸಪ್ಲೈ ಮಾಡ್ತಿದ್ವಿ. ಉಳಿದ ಕಡೆಗೆಲ್ಲ ಬೆಂಗಳೂರು ಕಡೆಯಿಂದ ಬರ್ತಿತ್ತು.
1: ಹೌದು,
0: ಆ ಕರೋನಾದಲ್ಲಿ ಹುಟ್ಟಿರೋ ಕಂಪ್ನಿ ಸರ್ ನಮ್ದು. ಅದರಲ್ಲಿ ಆ ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಿ ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡು ಉಳಿಸಿಕೊಂಡು ಅದರಲ್ಲಿ ಕಂಪ್ನಿಗೆ ಹಾಕಿ, ಕಂಪ್ನಿ ಹುಟ್ಟಿದ್ದು 2020 ಕರೋನಾ ಟೈಮಲ್ಲೇ ನಮ್ ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಹೌದು.
1: ಮತ್ತೆ ಈಗ ಈ ಉದ್ಯಮಶೀಲ ಅಂತ ಏನು ನೀವು ಆರಂಭ ಮಾಡಕ್ಕೆ ಹೇಳ್ತಾ ಇದ್ರಿ, ಕರೋನಾ ಟೈಮಲ್ಲಿ ಇದು, ಅದನ್ನೇ ನಿಮಗೆ ಪ್ರೇರಣೆ ಸಿಕ್ಕಿದೆ.
0: ಹೌದು ಅಲ್ವಾ?
1: ಹೌದು. ನಂತರದ ಒಂದು ದಿನಗಳಲ್ಲಿ ಯಾವ ರೀತಿಯಿಂದ ಮುಂದುವರಿಸಿಕೊಂಡು ಬಂದಿದ್ರಿ?
0: ಈಗ ಸರ್ ನಮ್ ಮೇಜರ್ ಮಾಡ್ಬೇಕಾಗಿದ್ದು ನಾವು ರೋಬೋಟ್ ಗಳು ಮಾಡಬೇಕು, ರೈತರಿಗೆ ಕೊಡಬೇಕು. ಯಾಕಂದ್ರೆ ಅಡ್ವಾನ್ಸ್ ಫಾರ್ಮಿಂಗ್ ಬೇಕು, ಫಾಸ್ಟ್ ಫಾರ್ಮಿಂಗ್ ಬೇಕು. ಆಮೇಲೆ ಒಬ್ಬ ಒಂದು ಮಿಷಿನ್ ಇದ್ರೆ ಅದ್ರಲ್ಲಿ ಎಲ್ಲಾ ತರ ಕೆಲಸ ಆಗಬೇಕು. ಈಗ ನೀವು 4-5 ಮಿಷಿನ್ ಇನ್ವೆಸ್ಟ್ ಮಾಡಿ, ಇವಾಗ ರೋಟರಿ ಕೆಲಸ ಆಗಬೇಕು ಅದಕ್ಕೊಂದು ಮಿಷಿನ್ ತಗೋ, ಕಳೆ ಹೊಡಿಬೇಕು ಅದಕ್ಕೊಂದು ಮಿಷಿನ್ ತಗೋ, ಇನ್ನೊಂದೇನೋ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅದಕ್ಕೊಂದು ಮಿಷಿನ್ ತಗೋ, ಗದ್ದೆ ಲೆಟ್ಟಿ ಮಾಡಬೇಕು ಅದಕ್ಕೊಂದು ಮಿಷಿನ್ ತಗೋ, ಹಾರ್ವೆಸ್ಟ್ ಮಾಡಬೇಕು ಮಿಷಿನ್ ತಗೋ, ಎಷ್ಟು ಮಿಷಿನ್ ತಗೊಂಬೇಕು ಸರ್?
1: ಹೌದು ಹೌದು.
0: ಈಗ ಫಸ್ಟ್ ಆಫ್ ಆಲ್ ಫಾರ್ಮಿಂಗ್ ಅಲ್ಲಿ ತುಂಬಾ ದುಡ್ಡಿದೆ ಅಂತಾನು ಹೇಳಲ್ಲ, ದುಡ್ಡೇ ಇಲ್ಲ ಅಂತಾನು ನಾನು ಹೇಳಲ್ಲ. ಮೀಡಿಯಂ ಆವರೇಜ್ ಆಗಿ ಒಂದು ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ನಮ್ಮ ಇಂಡಿಯನ್ ಫಾರ್ಮಿಂಗ್ ಇದೆ.
1: ಹೌದು ಸರ್.
0: ಸೊ ಅವ್ರಿಗೆ ಏನಾಗುತ್ತೆ, ಎಲ್ಲದಕ್ಕೂ ಒಂದೊಂದು ಮಿಷಿನ್ ತಗೊಂತ ಹೋದ್ರೆ ಅವ್ರು ದುಡ್ಡಿದ ದುಡ್ಡೆಲ್ಲ ಮಿಷಿನ್ ಹಾಕ್ಬೇಕು. ನಮ್ ಫಾರ್ಮರ್ಸ್ ಯಾಕೆ ಅಡ್ವಾನ್ಸ್ ಮಿಷಿನರಿ ತಗೊಂತಿಲ್ಲ ಅಂದ್ರೆ, ಅವ್ರಿಗೆ ಬರ್ತಿರೋದು 1 ಲಕ್ಷ ಇರುತ್ತೆ, ನಾವು 2 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ಒಂದು ಟ್ರಾಕ್ಟರ್ ತಗೊಬೇಕು ಅಥವಾ ಏನೋ ಒಂದು ತಗೊಬೇಕು. ಸೊ ಅಲ್ಲಿ ಏನಾಗುತ್ತೆ, ದುಡ್ಡಿರೋ ದುಡ್ಡು ಪೂರ್ತಿ ಮಿಷಿನಿಗೆ ಹಾಕ್ಬೇಕು, ಅವ್ನು ಲಾಸ್ಟ್ ಎಂಡ್ ಆಫ್ ದಿ ಡೇ ಅವನ ಹತ್ರ ದುಡ್ಡು ಇರಲ್ಲ.
1: ಹೌದು.
0: ಅವ್ನು ಸಾಲ ಕಟ್ತಿರ್ತಾನೆ, ಯಾವ್ದೋ ಮಿಷಿನ್ ತಗೊಂಡು ಸಾಲ ಕಟ್ತಿರ್ತಾನೆ. ಅದೇ ತರ 6 ಮಿಷಿನ್ ಇಟ್ಕೊಂಡು ಕೆಲಸ ಮಾಡಕ್ಕೆ ಏನಿದೆ ಸರ್?
1: ಹೌದು.
0: ಒಂದ್ ಮಿಷಿನ್ ತಗೊಂಡು ಆ ಮಿಷಿನ್ ಅಲ್ಲಿ ಎಲ್ಲಾ ಅವನಿಗೆ ಬೇಕಾಗಿರೋ ಎಲ್ಲಾ ಫಾರ್ಮಿಂಗ್ ಎಲ್ಲಾ ಕೆಲಸ ಮಾಡ್ಕೊಂತ ಹೋದ್ರೆ ಅವನಿಗೆ ಒಂದ್ ಮಿಷಿನ್ ಅಲ್ಲಿ ಅವನಷ್ಟು ಕೆಲಸ ಆಗುತ್ತೆ, ಅವನಿಗೆ ಆ ಮಿಷಿನ್ ದುಡ್ಡು ಬಂದೋಗಿರುತ್ತೆ.
1: ಹೌದು.
0: ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾವು ರೋಬೋಟ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ತುಂಬಾ ನಾವು ಅರ್ಲಿ ಸ್ಟೇಜ್ ಅನ್ಕೊಂಡ್ವಿ. ನಾವು ಮಾರ್ಕೆಟ್ ಅಲ್ಲಿ ಇವಾಗ ಇವಾಗಲೇ ನಾವು ರೋಬೋಟ್ ತಗೊಂಬಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಕ್ಲಿಕ್ ಮಾಡಕ್ಕಾಗುತ್ತೋ ಅಥವಾ ರೈತರು ಅಕ್ಸೆಪ್ಟ್ ಮಾಡ್ತಾರೋ? ಯಾಕಂದ್ರೆ ನಾವು ಮರ ಹತ್ತು ಮಿಷಿನ್ ಮಾಡಿ ಒಂದ್ 2 ವರ್ಷ ಒಳ್ಳೆ ಚೆನ್ನಾಗಿ ಮಜಾ ಮಾಡಿದ್ವಿ. ನಾವು 1 ರೂಪಾಯಿ ದುಡ್ಡಿಲ್ಲ, ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಫುಲ್ ಖಾಲಿ ಆಗ್ಬಿಟ್ವಿ ನಾವು. ಸೊ ಅದಾದ್ಮೇಲೆ ಏನಾಯ್ತು, ರೋಬೋಟ್ ಗಿಂತ ಮುಂಚೆ ಓಕೆ ಕಳೆ ಹೊಡೆಯೋ ಮಿಷಿನ್ ಗೆ ಇವಾಗ ಎಲ್ಲರೂ ಹೊತ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಅದಕ್ಕೊಂದ್ ಏನಾದ್ರು ಸೈಕಲ್ ತರದ ಒಂದು ಟ್ರಾಲಿ ತರದ್ ಮಾಡಿ ಸೊ ಎಲ್ಲ ಆರಾಮಾಗಿ ಕೆಲಸ ಮಾಡ್ಲಿ ಅಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು ಫಸ್ಟ್ ಪ್ರಾಡಕ್ಟ್ ನಮ್ದು ಅದೇ, ಅಂದ್ರೆ ಮಾರಾಟ ಮಾಡಿದ್ದು ಅನ್ನೋ ಫಸ್ಟ್ ಪ್ರಾಡಕ್ಟ್ ಅದೇ.
1: ಅದೇ.
0: ಸೊ ಆ ಪ್ರಾಡಕ್ಟ್ ಏನಾಯ್ತು, ಫಸ್ಟ್ ಗೆ ನಾವು ನಮ್ಮ ಲೋಕಲ್ ಅಲ್ಲಿ ಸರ್ ಇದೊಂಚೂರು ತಗೊಂಡೋಗಿ ನೀವು ಕೆಲಸ ಮಾಡಿ, ನಿಮ್ಗೆ ಆದ್ರೆ ನನಗೊಂಚೂರು ಫೀಡ್ಬ್ಯಾಕ್ ಕೊಡಿ, ಯಾಕಂದ್ರೆ ನಮ್ಮ ಹತ್ರ ತೋಟ ಇಲ್ಲ, ಗದ್ದೆ ಇಲ್ಲ, ಏನು ಇಲ್ಲ. ಸೊ ತಗೊಂಡೋಗಿ ನೀವು ಕೆಲಸ ಮಾಡಿ ಸರ್, ಆಗುತ್ತೆ ಇಲ್ವಾ ಚೆಕ್ ಮಾಡಿ ಅಂತ ಹೇಳಿದ್ರು. ನಮಗೆ ಲೋಕಲ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಸರ್, ನಿಮ್ಗೆ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಗಳಿಗೆ ಒತ್ತು ಜಾಸ್ತಿ.
1: ಹೌದು.
0: ಲೋಕಲ್ ಯಾರಿದಾರಲ್ವಾ ಇವ್ರಿಗೆ ಏನು ಮಾಡಲ್ಲ, ಇವ್ರ ಹತ್ರ ಏನು ಆಗಲ್ಲ, ಈ ತರ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರೋದು. ನಾವು 4-5 ಜನ ಹತ್ರ ಕೇಳಿದ್ವಿ, ಕೈ ಕಾಲು ಹಿಡಿದೊಂದು ಬಾಕಿ ಸರ್, ತಗೊಂಡೋಗಿ ಯೂಸ್ ಮಾಡಿ ಫ್ರೀ ಆಗಿ, ಏನಾಗಿ ಫೀಡ್ಬ್ಯಾಕ್ ಕೊಡಿ ಸರ್ ನಮ್ಗೆ. ಒಬ್ರು ತಗೊಂಡಿಲ್ಲ ಸರ್. ಸೊ ನಮಗೆ ಮೊದಲನೇ ಕಸ್ಟಮರ್ ತಮಿಳ್ನಾಡಿಂದ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಡಿಜಿಟಲ್ ಮಾರ್ಕೆಟ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಮೊದಲನೇ ಕಸ್ಟಮರ್ ನಮಗೆ ತಮಿಳ್ನಾಡು, ನಾವಿರೋದ್ ಕೊಪ್ಪದಲ್ಲಿ. ನಾವ್ ಇಲ್ಲಿ ಅವ್ರಿಗೆ ಕೇಳಿ ಕೇಳಿ ಕೇಳಿ ಸಾಕಾಯ್ತು, ಡೆಸ್ಪರೇಟ್ ಆಗಿ ನಾವು ಲೋಕಲ್ ಮಾರ್ಕೆಟ್ ಬಿಟ್ಬಿಟ್ವಿ.
1: ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ತಮಿಳ್ನಾಡವರು ಸ್ವೀಕಾರ
0: ಮಾಡ್ಕೊಂಡು
1: ಇನ್ನೋವೇಟಿವ್ ಅಪ್ರೋಚ್.
0: ಹೌದು ಹೌದು. ಮೊದಲನೇ ವರ್ಷ ನಾವು ಹಂಗೆ ದುಡ್ದ್ವಿ, 2021 ಒಂದು ಆಲ್ಮೋಸ್ಟ್ ಒಂದು 100 ಟ್ರಾಲಿ ನಾವು ಕೊಟ್ವಿ. ಅದಾದ್ಮೇಲೆ 1000 ಟ್ರಾಲಿ ಆಯ್ತು. ಈಗ ನಾವು 5ನೇ ವರ್ಷದಲ್ಲಿ ಹಿಡಿದು ಈಗ ಪ್ರತಿ ತಿಂಗಳಿಗೆ ನಾವು 500 ಟ್ರಾಲಿ ನಾವು ಕಳಿಸ್ತಾ ಇದೀವಿ ಸರ್. ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ 500 ಟ್ರಾಲಿ ಕೊಪ್ಪದಲ್ಲಿ ಕೂತ್ಕೊಂಡು ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಕೇರಳ, ಆಂಧ್ರಪ್ರದೇಶ್, ಸೌತ್ ಇಂಡಿಯಾ ಫುಲ್ ನಾವು ಟ್ರಾಲಿ ಸಪ್ಲೈ ಮಾಡ್ತಾ ಇದ್ದೀವಿ.

0: ಈಗ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಮ ಕೊಪ್ಪದಲ್ಲೇ, ಈಗ ನಮ್ದು ಕೊಪ್ಪ ಅಂತ ಅನ್ಕೊಳ್ಳಿ, ಇವಾಗ ಕೊಪ್ಪದಲ್ಲೇ ಯಾವುದೇ ಅಂಗಡಿಗೆ ಟ್ರಾಲಿ ಬಂದ್ರು ನಮ್ಮಿಂದ ಬರಲ್ಲ, ಅದು ಸೂಪರ್ ಸ್ಟಾಕಿಸ್ಟ್ ಇರ್ತಾನೆ ಅವನ ಕಡೆಯಿಂದ ಬರುತ್ತೆ. ಅವರೆಲ್ಲ ಏನ್ ಹೇಳ್ತಾರೆ, ನಾನು ಇಂಪೋರ್ಟ್ ಮಾಡಿಸಿದೆ, ನಾನು ಅವ್ರಿಗೆ ಗೊತ್ತಿಲ್ಲ ನಾವೇ ಮಾಡಿರೋದು ಅಂತ. ಇಲ್ಲ ಶಿವಮೊಗ್ಗದಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಒಂದು 15-20 ಅಂಗಡಿ ಇದೆ, ಅಲ್ಲೂ ನಮ್ ಟ್ರಾಲಿ ಸಿಗುತ್ತೆ. ಸೊ ಅವರೇನಂತಾರೆ, ಬೆಂಗಳೂರಿಂದ ತರಿಸ್ತೆ. ಅಲ್ಟಿಮೇಟ್ಲಿ ಹೋಗಿರೋದಿಲ್ಲಿಂದ, ಕೊಪ್ಪದಿಂದ.
1: ಅಂದ್ರೆ ಅವರ ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ಕೊಂತ
0: ಬ್ರ್ಯಾಂಡ್ ಅವ್ರದೇ ಇರಲಿ ಸರ್.
1: ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದೀರಾ?
0: ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಟ್ಬಿಡ್ತೀವಿ ನಾವು. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ದು ಜೀರೋ ಟೆಕ್ನಾಲಜಿ ಇದರಲ್ಲಿ, ಕಾನ್ಸೆಪ್ಟ್ ಮಾತ್ರ ಇರೋದು.
1: ಕಾನ್ಸೆಪ್ಟ್
0: ಇದು ತುಂಬಾ ಜನ ರೈತರಿಗೆ ಅನಿವಾರ್ಯವಾಗಿ, ಇದು ಅಂದ್ರೆ ಅವರಿಗೆ ಅವಶ್ಯಕತೆ ತುಂಬಾ ಇದೆ, ಹಂಗಾಗಿ ನಮ್ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ಸೊ ಅದಲ್ದೇನೆ ನಾವು ಇದಕ್ಕೆ ಪೇಟೆಂಟ್ ಮಾಡ್ಕೊಂಡ್ವಿ. ನಾವು ಪೇಟೆಂಟ್ ಫಸ್ಟ್ ಗೆ ನಾವು 5 ವರ್ಷ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ 5 ವರ್ಷದಲ್ಲಿ ಪೇಟೆಂಟ್ ಗೊತ್ತಿಲ್ಲ, ಬಿಸ್ನೆಸ್ ಹೆಂಗ್ ಮಾಡಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲದ ಒಟ್ರಾಸಿ ಕೆಲಸ ಮಾಡಿದ್ವಿ ಅಂತಾರಲ್ಲ, ಸೇಮ್ ಸರ್
1: ಅದೇ ತರ.
0: ಒಂದು ನಮ್ಗೆ ಒಂದು ಹಿಂಗೆ ಮಾಡ್ಬೇಕು, ಹಿಂಗೆ ಹೋಗ್ಬೇಕು, ಇದೇ ಸಿಸ್ಟಮ್ ಯಾರು ಹೇಳ್ಕೊಟ್ಟಿಲ್ಲ ನಮಗೆ. ನಾವು ಸ್ವಂತವಾಗಿ ಕಲ್ತು ಸ್ವಂತವಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅರ್ಧಂಬರ್ಧ, ಎಲ್ಲ ಅರ್ಧಂಬರ್ಧ, ಯಾವ್ದು 100% ನಮಗೆ ಗೊತ್ತಿಲ್ಲ, ಅಷ್ಟು ಅರ್ಧಂಬರ್ಧ. ಇವಾಗ ನಾವೇನು ಅನ್ವೇಷಣಕ್ಕೆ ಬಂದು ಜಾಯ್ನ್ ಆದ್ಮೇಲೆ, ಈಗ ಓಕೆ ನೀನು ಬಿಸ್ನೆಸ್ ಮಾಡ್ಬೇಕು, ನೀನು ಈಗ ಏನಂದ್ರೆ ಸರ್, ಇವಾಗ ಬಿಸ್ನೆಸ್ ಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೂ ತುಂಬಾ ಡಿಫ್ರೆನ್ಸ್ ಇದೆ.
1: ತುಂಬಾ ಡಿಫ್ರೆನ್ಸ್ ಇದೆ. ಹೌದು ಹೌದು.
0: ಈಗ ನೀವು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಹತ್ರ ಒಂದು 15-20 ಜನ ಕೆಲಸಕ್ಕೆ ಇರಬೇಕು, ಒಳ್ಳೆ ಟೀಮ್ ಇರಬೇಕು,
1: ಒಳ್ಳೆ ಟೀಮ್.
0: ನೀವು ಒಂದ್ ಸ್ವಲ್ಪ ಆರಾಮಾಗಿದ್ದು ಬೇರೆ ಎಲ್ಲ ಕೆಲಸಗಳನ್ನು ನೀವು ಮಾನಿಟರ್ ಮಾಡ್ಕೊಂಡು ಹೋಗೋದು ಬಿಸ್ನೆಸ್.
1: ಹೌದು ಹೌದು.
0: ಈಗ ನಾನು ವೆಲ್ಡಿಂಗು ನಾನೇ ಮಾಡು, ಕಟಿಂಗು ನಾನೇ ಮಾಡು, ಮಾರಾಟನ ನಾನು ಮಾಡು, ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್.
1: ಹೌದು ಹೌದು ಹೌದು.
0: ಈಗ ನಾರ್ಮಲ್ ವೆಲ್ಡಿಂಗ್ ಶಾಪ್ ಅಲ್ಲೆಲ್ಲ ಏನಾಗುತ್ತಲ್ಲ, ಅವೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್. ನಾವು ಮಾಡ್ತಾ ಇದ್ದೀವಿ ಅದೇ, ಮುಂಚೆ ಸೆಲ್ಫ್ ಎಂಪ್ಲಾಯ್ಮೆಂಟ್. 4 ಜನ ಹುಡುಗರು ಹಿಡಿದ್ರು, ಅವ್ರ ಹತ್ರನೇ ಕೆಲಸ ಮಾಡಿಸೋದು, ಅವ್ರ ಹತ್ರನೇ ಎಲ್ಲ ನಾವೇ. ಈಗ ಅನ್ವೇಷಣಕ್ಕೆ ಬಂದ ಮೇಲೆ ನೀನ್ ಮಾಡ್ತಿರ ತಪ್ಪಿದೆ, ನೀನ್ ಹಿಂಗ್ ಮಾಡೋದಲ್ಲ, ನಿನಗೆ ಇದಕ್ಕೆ ಅಂತಾನೆ ಒಂದ್ ಸಪರೇಟ್ ಟೀಮ್ ಮಾಡ್ಬೇಕು, ಇದಕ್ಕೆ ಅಂತಾನೆ ನೀನು ಇನ್ನೊಂದ್ ತರದೇನೋ ಒಂದು ಅಂದ್ರೆ ಮ್ಯಾನೇಜರ್ ಅಂತ ಬರಬೇಕು.
1: ಹೌದು,
0: ಟೀಮ್ ಲೀಡರ್ ಅಂತ ಬರಬೇಕು.
1: ಅವಾಗ ಸಮಾಜ ಕೂಡ ಸ್ವಲ್ಪ ನಿಮ್ಮನ್ನ ಗುರುತಿಸ್ತದೆ ಮತ್ತೆ ನಿಮ್ಮನ್ನ ಸ್ವೀಕಾರ ಮಾಡುತ್ತೆ.
0: ಖಂಡಿತವಾಗಿ. ನಮ್ಗೆ ಮುಂಚೆ ಏನು ಅಂದ್ರೆ ಏನು ಗೊತ್ತಿರಲಿಲ್ಲ. ಇವಾಗ ನಮ್ಗೆ ಸಿಸ್ಟಮ್ಯಾಟಿಕ್ ಆಗಿ, ಮುಂಚೆ ನಮ್ಗೆ 1 ವರ್ಷದ ಕೆಳಗೆ ಈ ಅನ್ವೇಷಣ ಜಾಯ್ನ್ ಆಗಕ್ಕಿಂತ ಮುಂಚೆ, 1 ವರ್ಷ ಬರೀ 1 ವರ್ಷದ ಕೆಳಗೆ ನಮ್ಮ ಹತ್ರ 6 ಜನ ಎಂಪ್ಲಾಯ್ಸ್ ಇದ್ರು ಸರ್. 6 ಜನದಲ್ಲೇ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ. ಈಗ ಅವ್ರ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಮಾಡಕ್ ಹೇಳಿದ್ರು, ಹಿಂಗೆ ಟ್ರೈ ಮಾಡ್ಕೊಂಡು ನಮ್ಗೆ ಆದಷ್ಟು ಪ್ರಯತ್ನದಲ್ಲಿ ನಾವು ಅವ್ರ ಹೇಳಿದ್ನ ಫಾಲೋ ಮಾಡಿದ್ವಿ. ಈಗ 16 ಜನ ಎಂಪ್ಲಾಯ್ಸ್ ಇದಾರೆ, ಅವಾಗಿಗಿಂತನೂ ಡಬಲ್ ನಾವು ಇವಾಗ ಸೇಲ್ ಮಾಡ್ತಾ
1: ಇದೀವಿ. ಈ ಒಂದು ಉದ್ಯಮಶೀಲತೆ ನೀವು ಆರಂಭ ಮಾಡೋಕ್ಕಿಂತ ಮೊದಲು ಎಲ್ಲೆಲ್ಲಿ ತರಬೇತಿ ತಗೊಂಡಿದ್ರಿ, ಅಥವಾ ಯಾರು ಮಾಹಿತಿ ಕೊಟ್ಟರು, ಅಥವಾ ಅನ್ವೇಷಣೆ ನಿಮಗೆ ಸಹಕಾರ ಆಗಿದೆಯಾ
0: ಸರ್? ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಮಾಹಿತಿನೂ ಇಲ್ಲ, ತರಬೇತಿನೂ ಇಲ್ಲ, ವಿ ಆರ್ ಜಸ್ಟ್ 0. ನಮಗೆ ಯಾವ್ದೇ ತರ
1: ಒಂಥರ ಕುರುಡಿದ್ದಿ ನಂಗೆ.
0: ಹಾ, ಏನೋ ಮಾಡ್ಬೇಕು ಅಷ್ಟು ಮಾತ್ರ ಗೊತ್ತು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಪ್ರಾಪರ್ ಆಗಿ ನಮಗೊಂದು ಥಾಟ್ ಪ್ರೊಸೆಸ್ ಇಲ್ಲ, ಇದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು, ಇದೇ ಮಾಡಿದ್ರೆ ಮಾತ್ರ ನಿಂಗೆ ವರ್ಕ್ ಆಗುತ್ತೆ, ಆ ತರದ್ ಏನು ಗೊತ್ತಿಲ್ಲ ಸರ್ ನಮಗೆ. ಸುಮ್ನೆ R&D ಮಾಡೋದು ಅದೊಂದು ಪ್ಯಾಷನ್ ನಮಗೆ. ಅಂದ್ರೆ ಹೆಂಗೆ ಅಂದ್ರೆ, ಇವಾಗ ಏನೋ ಒಂದು ಹೊಸ ತರದ್ ಏನೋ ಒಂದು ಕಾಣಿಸುತ್ತೆ, ಅಥವಾ ಹೊಸ ತರದ್ ಏನೋ ಒಂದು ಅನ್ಸುತ್ತೆ, ಅದನ್ನ ರೆಡಿ ಮಾಡ್ತೀವಿ ನಾವು. ಸೊ ಅದನ್ನ ರೆಡಿ ಮಾಡಿ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಬದಿಗಿಡ್ತೀವಿ. ಆಲ್ಮೋಸ್ಟ್ ನಮ್ಮ ಹತ್ರ ಈಗ 8 ತರದ್ದು ಪ್ರಾಡಕ್ಟ್ ಗಳು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರಬೇಕಾಗಿರೋದು, 8 ತರದ್ ರೆಡಿ ಇದೆ ಸರ್ ಈಗ. ಬಟ್ ನಮಗೆ ಏನು ಅಂದ್ರೆ, ಒಂದು ನಮಗೆ ರೂರಲ್, ರೂರಲ್ ಅಲ್ಲಿ ಸರ್ ನಿಮಗೆ ನಿಮಗೆ ಗೊತ್ತಿರುತ್ತೆ, ಈಗ ಯಾವನೊಬ್ಬ ಒಂದು ಡಿಗ್ರಿ ಓದ್ದ, ಬಿಕಾಂ ಓದ್ದ, ಇಂಜಿನಿಯರಿಂಗ್ ಓದ್ದ, ಅಲ್ಟಿಮೇಟ್ಲಿ ಅವ್ರ ಗೋಲ್ ಇರೋದು ಬೆಂಗಳೂರಿಗೆ ಹೋಗ್ಬಿಡ್ಬೇಕು,
1: ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಬೇರೆ ಪಟ್ಟಣಕ್ಕೆ.
0: ಅದರ್ ದನ್ ನಿಮ್ಮ ಊರ್ ಬಿಟ್ಟು ನಿಮಗೆ ಹೋಗೋದ್ರಲ್ಲಿ ಏನ್ ಖುಷಿ ಇದೆ?
1: ಹೌದು.
0: ಈಗ ನನ್ನ ಊರು ಕೊಪ್ಪ, ನಾನು ಅಲ್ಲೇ ನಾನು ಕೆಲಸ ಮಾಡ್ಬೇಕು. ನನ್ ಕೊಪ್ಪದವರೇ ಇನ್ನೂ 1,000 ಜನ ಇದಾರೆ, ಅವರೆಲ್ಲರೂ ಅಲ್ಲಿ ಬಂದ್ರೆ ಅವ್ರವ್ರಿಗೆ ಬೇಕಾಗಿರೋ ಬಿಸ್ನೆಸ್ ಅವ್ರು ಮಾಡ್ಕೊಂಡು ಹೋಗ್ಲಿ.
1: ಹೌದು,
0: ಆ ಕೊಪ್ಪ ಊರು ಬೆಳೆಯುತ್ತೆ,
1: ಊರು ಬೆಳೆಯುತ್ತೆ,
0: ಅವರು ಬೆಳೀತಾರೆ.
1: ಹೌದು ಹೌದು. ಮತ್ತೆ ಈಗ ತಾವು ಹೇಳ್ತಾ ಇದ್ದಂಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ರಿ ಅಂತ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಯಾವ ರೀತಿಯಿಂದ ಒಂದು ಸವಾಲುಗಳು ಎದುರಿಸಿದ್ರಿ ಮತ್ತೆ ಅದನ್ನ ಹೇಗೆ ಬಗೆಹರಿಸಿದ್ದೀರಿ ಅಂತ?
0: ಸರ್, ಸವಾಲು ಅನ್ನೋದ್ಕಿಂತನೂ ನಮಗೀಗ ಮೇಜರ್ ಆಗಿ ಪ್ರಾಬ್ಲಮ್ ಬರೋದು ಮಾರ್ಕೆಟ್. ನಾವಿವಾಗ ಬೆಂಗಳೂರಲ್ಲಿ ಇದ್ರೆ ಎಲ್ಲ ಅಂಗಡಿ ಅಂಗಡಿಯವರು ಯಾರಿಗೋ ಹಿಂಗೋ ಮಾಡಿ ಮಾರ್ಬಿಡ್ಬೋದು ಸರ್.
1: ಹೌದು ಹೌದು ಹೌದು.
0: ನಾವು ಬೆಂಗಳೂರಿಂದ ಹೊರಗಿರೋರು, ನಾವು ಹಿಂಗ್ ಮಾರಾಟ ಮಾಡ್ಬೇಕು. ನಾವು
1: ರಿಮೋಟ್ ಏರಿಯಾ ಅಂತಾನು ಹೇಳ್ಬೋದು ಒಂದ್ ಸ್ವಲ್ಪ,
0: ತೀರಾ ರಿಮೋಟ್ ಸರ್. ನಾವು 100% ಮಲ್ನಾಡು.
1: ಹೌದು ಹೌದು.
0: ಕೊಪ್ಪ, ನಾವು ಶೃಂಗೇರಿ ದೇವಸ್ಥಾನ ಬಿಟ್ರೆ ನಮಗೆ ಬೇರೆ ಏನು ಇಲ್ಲ.
1: ಹೌದು ಹೌದು.
0: ಸೊ ಆತರ ಪ್ಲೇಸ್ ನಿಮಗೆ ಚಾಲೆಂಜ್ ಅನ್ನೋದು, ಒಂದು ನಿಮಗೆ ಲೇಬರ್ ಚಾಲೆಂಜ್ ಬರುತ್ತೆ, ಪ್ಲಸ್ ಮಾರ್ಕೆಟಿಂಗ್ ಚಾಲೆಂಜ್ ಬರುತ್ತೆ, ರಾ ಮೆಟೀರಿಯಲ್ ತರಿಸೋ ಚಾಲೆಂಜ್ ಬರುತ್ತೆ, ಸ್ಪೇಸ್ ಚಾಲೆಂಜ್ ಬರುತ್ತೆ. ಇದಿಷ್ಟು ನಿಮಗೆ ಆರಂಭ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಅದೇ ಸರ್. ನಿಮ್ಗೆ ಏನೋ ಮಾಡ್ಬೇಕು ಅಂತ ಇರುತ್ತೆ, ಬಟ್ ನಿಮ್ಗೆ ಬೇಕಾಗಿರೋ ಸೆಟಪ್ ಯಾವ್ದು ಅಲ್ಲಿರಲ್ಲ,
1: ಇರೋದಿಲ್ಲ. ಅದು ನೀವೇನೇ ಸೃಷ್ಟಿ ಮಾಡ್ಕೋಬೇಕು, ನೀವೇನೇ ಅದನ್ನ ಮಾಡ್ಬೇಕು,
0: ಪ್ರತಿಯೊಂದು ನೀವೇ ಸರ್. ಈಗ ಸ್ಟಾರ್ಟ್ಅಪ್ಗೂ ಬೇರೆ ಕಂಪ್ನಿ ಕೆಲಸ ಮಾಡೋದಕ್ಕೂ ಡಿಫ್ರೆಂಟ್.

0: ಏನಂದ್ರೆ ಬೇರೆ ಕಂಪ್ನಿಲಿ ಇವಾಗ ಯಾರೊಬ್ಬ ಟೀಮ್ ಲೀಡರ್ ಅವನು ಅದೊಂದೇ ಕೆಲಸ. ಸ್ಟಾರ್ಟ್ಅಪ್ ಅಂದ್ರೆ ಹಂಗಲ್ಲ, ಟೀಮ್ ಲೀಡರ್ ಇವನೇ, ಮ್ಯಾನೇಜರ್ ಇವನೇ, ಅಕೌಂಟೆಂಟ್ ಇವನೇ, ಸೇಲ್ಸ್ ಗಾಯ್ ಇವನೇ, ರಿಪೇರಿ ಮಾಡೋನು ಇವನೇ. ಸೊ ಇಷ್ಟು ಕೆಲಸ ನೀವು ಕಲ್ತಾಗ ಈಗ ನಿಮ್ಗಿರೋ ಜ್ಞಾನ ಆಗಿರ್ಬೋದು, ನಿಮ್ಗೆ ಬಿಸ್ನೆಸ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ.
1: ಈ ಅನ್ವೇಷಣೆಯಿಂದ ಮೆಂಟರಿಂಗ್ ಮತ್ತೆ ಹಣಕಾಸಿನ ಒಂದು ವ್ಯವಸ್ಥೆ ಆಗಿರ್ಲಿ,

0: ಫಂಡಿಂಗ್ ಸಿಕ್ತು ಸರ್. ಅನ್ವೇಷಣ ಜಾಯ್ನ್ ಆಗಿ ಒಂದು 3-4 ಮಂತ್ಸಿಗೆ ಅವ್ರಿಗೆ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು, ಬಟ್ ಅವ್ರಿಗೆ ನಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ಏನಕ್ಕೆ ಅಂದ್ರೆ ನೀವ್ ಏನೋ ಮಾಡ್ಕೊಂಡ್ ಬಂದಿದ್ದೀರಾ, ಇದನ್ನ ದೊಡ್ಡ ಮಾಡಿ. ಅವ್ರು ಹೇಳೋದು ಒಂದೇ, ಇಲ್ಲಿಂದ ಈಗ 6 ಅಲ್ಲಿದ್ದೀರಾ 6 ಅಲ್ಲಿರಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. 6 ಅಲ್ಲಿರೋದು 100ಕ್ಕೆ ಹೋಗಿ ನೀವು, ಅವ್ರು 10-20 ಅಂತಾನು ಹೇಳಲ್ಲ, 100ಕ್ಕೆ ಹೋಗಿ ಅಂತಾನೆ ಹೇಳೋದು. ಕರ್ನಾಟಕ ಗವರ್ಮೆಂಟ್ ಇಂದ Elevate 100 ಅಂತ ಒಂದು ಅವಾರ್ಡ್ ಆಗುತ್ತೆ ಸರ್, ಅಂದ್ರೆ ಗ್ರಾಂಟ್. 50 ಲಕ್ಷ ತನಕ ಒಂದೊಂದು ಸ್ಟಾರ್ಟ್ಅಪ್ ಗಳಿಗೆ ಅವರ ಏನೋ ಅಷ್ಟು ಒತ್ತು ಕೊಟ್ಟು ಅವ್ರೇನಾದ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದಾರೆ ಅಂತ ಆದ್ರೆ ಕರ್ನಾಟಕ ಗವರ್ಮೆಂಟ್ ಇಂದ ಒಂದು ಗ್ರಾಂಟ್ ಬರುತ್ತೆ ಸರ್. ಆ ಗ್ರಾಂಟ್ ನಮಗೆ ಮೊದಲನೇದಾಗಿ ಸಿಕ್ತು. ಸೊ ಅದಾದ್ಮೇಲೆ ನಿಮಗೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು, ಮೆಂಟರಿಂಗ್ ಹೆಂಗ್ ಮಾಡ್ಬೇಕು, ಅಕೌಂಟೆನ್ಸಿ ಹೆಂಗ್ ಅನ್ನೋದು, ಬುಕ್ಸ್ ಆಫ್ ಅಕೌಂಟ್ಸ್ ಹೆಂಗಿರ್ಬೇಕು,
1: ಹೌದು
0: ಅದೇನು ಗೊತ್ತಿಲ್ಲ ನಮಗೆ. ಅದನ್ನೆಲ್ಲದೂ ನಮಗೆ ಕರೆಕ್ಟ್ ಆಗಿ ನಮಗೆ ವಾರ ವಾರ ಒಬ್ಬರದ್ದು ಕಾಲ್ ಇರುತ್ತೆ, ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ, ಅವ್ರು ಹೇಳಿದ್ನ ಡೇಟಾಗಳನ್ನೆಲ್ಲ ನಾವು ಪ್ರಿಪೇರ್ ಮಾಡಬೇಕು, ಇಂತಿಷ್ಟು ಟೈಮ್ ಡೆಡ್ ಲೈನ್ ಅಂತ ಇರುತ್ತೆ. ಸೊ ಅಷ್ಟರೊಳಗೆ ನಾವು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡಬೇಕು. ಅವ್ರು ಕೊಟ್ಟಮೇಲೆ ನೀನ್ ಇನ್ನೇನ್ ಚೇಂಜ್ ಮಾಡ್ಬೇಕು, ಇನ್ನೇನ್ ಚೇಂಜ್ ಮಾಡ್ಬೇಕು, ಆ ತರದೆಲ್ಲದೂ ಫೀಡ್ಬ್ಯಾಕ್ ನಮಗೆ ಕೊಡ್ತಾ ಹೋಗ್ತಾರೆ. ನಿಮಗೆ ಓವರ್ ಆಲ್ ಹೆಂಗೆ ಅಂದ್ರೆ ಸರ್, ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರಲ್ಲ, ಈಗ ಸ್ಟಾರ್ಟ್ಅಪ್ ಗಳಿಗೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಹಿಂದೆ ಗುರು ಅನ್ವೇಷಣಾ ತರ ನಮ್ ಬೆನ್ನೆಲುಬಾಗಿ ನಿಂತಿದ್ದಾರೆ, ಮುಂದೆ ನಮಗೆ ಗುರಿ ತೋರಿಸ್ತಾ ಇದ್ದಾರೆ. ನಾವು ಹೋಗೋ ತನಕ ಅವ್ರು ನಮ್ ಜೊತೆಗೆ ಇರ್ತಾರೆ ಅಂತ ನಮಗೆ ಭಾರಿ ನಂಬಿಕೆ ಇದೆ ಸರ್.
1: ಅನ್ವೇಷಣೆಯಿಂದ ಪ್ರಮುಖವಾಗಿ ನಾವು ಹೇಳುವುದಾದರೆ, ಯಾವ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ, ಯಾವ ಒಂದು ವಿಶೇಷ ಸಮಸ್ಯೆಗಳಿಗೆ ನೀವು ಸ್ಟಾರ್ಟ್ಅಪ್ಗೆ ಹೆಚ್ಚು ಸಹಾಯ ಆಗಿದೆ ಅಂತ ನಿಮ್ಮ ಒಂದು ಸ್ಟಾರ್ಟ್ಅಪ್ಗೆ?
0: ಸರ್, ಇವಾಗ ಅಲ್ಟಿಮೇಟ್ಲಿ ಎಲ್ಲರಿಗೂ ಮಾರಾಟ ಮಾಡಿದ್ರೆ ಮಾತ್ರ ಸರ್ ಜೀವನ.
1: ಹೌದು,
0: ಈಗ ನಾನು 1,000 ಪ್ರಾಡಕ್ಟ್ ಮಾಡಿ ನಮ್ಮ ಮನೇಲಿ ಇಟ್ಕೊಂಡ್ರು ಪ್ರಯೋಜನ ಇಲ್ಲ,
1: ಪ್ರಯೋಜನ ಇಲ್ಲ.
0: ಮಾರಾಟ ಮಾಡ್ಬೇಕು. ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ವೇಷಣದ್ದು ಮಾರ್ಕೆಟ್ ಆಕ್ಸಿಸ್ ಸರ್. ಈಗ ನನಗೆ ಯಾವ್ದೊಂದು, ಈಗ ಸಪೋಸ್ ನನಗೀಗ ಯಾವ್ದೊಂದು ಇಂಪೋರ್ಟರ್ ಯಾರೋ ಇದಾರೆ ಅಂತ ಅನ್ಕೊಳ್ಳಿ, ಅವರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರಿಗೆ ನಾನು ಪ್ರಾಡಕ್ಟ್ ಸೇಲ್ ಮಾಡ್ಬೇಕು, ಅವ್ರ ಇಂಪೋರ್ಟರ್ ಹುಡುಕಿ ಅವ್ರ ಕಾಂಟ್ಯಾಕ್ಟ್ ತರಿಸ್ಕೊಟ್ಟು ಅವ್ರು ಫಸ್ಟ್ ಅವ್ರು ಮಾತಾಡ್ತಾರೆ.
1: ಹೌದು,
0: ಅವ್ರು ಮಾತಾಡಿದಾದ್ಮೇಲೆ ಈ ತರ ನಮ್ ಕಡೆಯಿಂದ ಒಂದು ಪ್ರಾಡಕ್ಟ್ ಇದೆ, ನೀವು ಮ್ಯೂಚುವಲ್ ಏನಾದ್ರು ಬೆನಿಫಿಟ್ಸ್ ಮಾಡ್ಕೊಳಕ್ ಆತ ನೋಡಿ, ನಿಮ್ ಪ್ರಾಡಕ್ಟ್ ಅವ್ರು ಸೇಲ್ ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ನೀವು ಸೇಲ್ ಮಾಡಿ, ಆ ತರ ಏನಾದ್ರು ಪ್ಲಾನ್ ಮಾಡ್ತಾರೆ. ಮಹಾರಾಷ್ಟ್ರ ಕಡೆ ನಮ್ಗೆ ಒಂದ್ ಕಡೆ ಅದೇ ತರನೇ ಆಗಿದೆ, ಮಹಾರಾಷ್ಟ್ರ ಮಾರ್ಕೆಟ್ ನಮಗೆ ಸಿಗ್ತಿರ್ಲಿಲ್ಲ. ಈಗ ಜಸ್ಟ್ ಒಂದು 2 ತಿಂಗಳು ಮುಂಚೆ ಒಬ್ಬರ ಜೊತೆ ಮಾತಾಡಿದ್ರವರು, ಇಂಪೋರ್ಟರ್ ಜೊತೆ, ಅವ್ರ ಜೊತೆ ಮಾತಾಡಿ ಈಗ ಆಲ್ಮೋಸ್ಟ್ ನಾವೊಂದು 150 ಪ್ರಾಡಕ್ಟ್ ಇನ್ ಕನ್ಸೈನ್ಮೆಂಟ್ ಕಳ್ಸಾಯ್ತು ನಾವು ಅವರಿಗೆ. ಮಾರ್ಕೆಟ್ ಟ್ಯಾಕ್ಸಿಸ್ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸರ್. ನೀವು ಮಾಡಿರೋ ಪ್ರಾಡಕ್ಟ್ ನಾವೇನ್ ಅನ್ಕೊಂತೀವಿ, ನಾವು ಮಾಡಿರೋ ಪ್ರಾಡಕ್ಟ್ ನಮ್ಮೂರಿಗೆ ಮಾತ್ರ ಸರಿ ಅಂತ, ನಾವು ತಪ್ಪು ಸರ್. ಅದು ನಾವು ಮಾಡಿರೋ ಪ್ರಾಡಕ್ಟ್ ಇಡೀ ಇಂಡಿಯಾ ಕಡೆಗೂ ಬೇಕಾಗಿರುತ್ತೆ, ಅವಶ್ಯಕತೆ ಇರುತ್ತೆ. ಸೊ ಅದು ಮಾರ್ಕೆಟ್ ಎಲ್ಲಿದೆ ಅಂತ ನಮಗ್ ಗೊತ್ತಿರಲ್ಲ, ಅವ್ರು ಅದನ್ನ ನೋಡಿ ಎಲ್ಲಿದೆ ಅಂತ ಹೇಳಿ ಅದಕ್ಕೆ ಒಂದಷ್ಟು ಜನ ಟೀಮ್ ಇದಾರೆ, ಅವರು ಸೂಪರ್ ಆಗಿ ಎಲ್ಲಾ ತರನು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಸರ್. ಇವತ್ತು ನಾನು ಏನಾದ್ರು ಒಂದು ಸಪೋಸ್ ನನಗೆ ಇವಾಗ ಆಕ್ಚುಲಿ ನನಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಭಾರಿ ಅನಿಸ್ತಾ ಇದೆ, ಅವ್ರಿಗೆ ನಾನು 2 ವಾರದ ಮುಂಚೆ ನಾನು ಮಾತಾಡಿದ್ದೆ, ನಾನು ಎಕ್ಸ್ಪೋರ್ಟ್ ಇನ್ ಡೀಟೇಲ್ ಅಷ್ಟು ನನಗೆ ಕಳ್ಸಿಕೊಟ್ರು, ನೀನ್ ಇಂತಿಂತದ್ದು ಪ್ರಿಪೇರ್ ಮಾಡ್ಬೇಕು, ಇಂತಿದ್ದ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ, ನನಗೆ ಗೊತ್ತಿರ್ತಿರ್ಲಿಲ್ಲ. ನಾವಾಗೆ ಹೋಗಿದ್ರೆ ಗವರ್ಮೆಂಟ್ ಆಫೀಸಿಗೆ ಹೋಗ್ಬೇಕಿತ್ತು, ಅಲ್ಲಿ ಹೋಗಿ ಅವ್ರಿಗೆ ಕೇಳ್ಬೇಕು, ಇವ್ರಿಗೆ ಕೇಳ್ಬೇಕು, ನನಗೆ ಆಲ್ಮೋಸ್ಟ್ 1 ವರ್ಷದ ಪ್ರೊಸೆಸ್ ಆಗ್ಬಿಡ್ತಿತ್ತು, ನನಗೆ 15 ದಿನದ ಪ್ರೊಸೆಸ್ ಮುಗಿಸ್ಬಿಟ್ರು ನನಗೆ.
1: ಈಗ ತಾವು ಹೇಳ್ತಾ ಇದ್ದೀರಿ ಸಂಪೂರ್ಣ ಒಂದು ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ದಕ್ಷಿಣ ಭಾರತಕ್ಕೆ ಪ್ರವೇಶ ಮಾಡಿದ್ದೀರಾ ತಮ್ಮ ಒಂದು ಅನ್ವೇಷಣೆ ಒಂದು ಸ್ಟಾರ್ಟ್ಅಪ್ ಮುಖಾಂತರ, ಉದ್ಯಮಶೀಲದ ಒಂದು ಮುಖಾಂತರ. ಶಿವಮೊಗ್ಗದಲ್ಲಿ ಈಗಾಗಲೇ ತಾವು ಹೇಳ್ತಾ ಇದ್ದೀರಾ ಲೋಕಲ್ ಫಾರ್ ವೋಕಲ್ ಅಂತ ದೃಷ್ಟಿನೂ ಬರುತ್ತೆ ಅಲ್ವಾ, ಈಗ ಚಿಕ್ಕಮಗಳೂರಲ್ಲಿ ಕೊಪ್ಪ ತಾಲೂಕು, ಸೊ ಅದು ವೋಕಲ್ ಫಾರ್ ಲೋಕಲ್ ಕೂಡ ಸಹಾಯ ಆಗುತ್ತೆ
0: ಖಂಡಿತ.
1: ಈಗ ಹೆಚ್ಚಿನ ಒಂದು ನಾವು ನಿರೀಕ್ಷೆ ಮಾಡೋದಾದರೆ ಬೆಂಗಳೂರಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ, ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ದು ಏನು ರಾ ಮೆಟೀರಿಯಲ್ಸ್ ಕೂಡ ಕಚ್ಚಾ ವಸ್ತು ಕೂಡ ಸಿಕ್ತಿತ್ತು, ಜನರು ಕೂಡ ಸ್ವಲ್ಪ ಕಡಿಮೆ ಸಂಬಳದಲ್ಲಿ ಸಿಗ್ತಾರೆ, ಅದರೇ ಆದಂತ ಒಂದು ಡಿಮೆರಿಟ್ಸ್ ಕೂಡ ಬೇರೆ ಇದಾವೆ. ಆದ್ರೆ ಏನ್ ಅನಿಸ್ತದೆ ಈ ಒಂದು ವಿಚಾರದಲ್ಲಿ
0: ಸರ್? ನಿಮ್ಗೆ ಮೇಜರ್ ಆಗಿ ಅಂದ್ರೆ ನಮಗ್ ಗೊತ್ತಿರೋದು, ನಾವೀಗ ಅನುಭವಿಸ್ತಿರೋದು ನಾವು ಹೇಳ್ತಾ ಹೋದ್ರೆ, ಬೆಂಗಳೂರಲ್ಲಿ ಆಗಿದ್ರೆ ಒಂದು ನಮಗೆ ರೆಂಟ್ ಜಾಸ್ತಿ.
1: ಹೌದು,
0: ನಾನು ಮೆರಿಟ್ ಗಿಂತ ಡಿಮೆರಿಟ್ ಹೇಳ್ತೀನಿ ಸರ್. ಬೆಂಗಳೂರಲ್ಲಿ ಇದ್ದು ಬಿಸ್ನೆಸ್ ಮಾಡೋದಾದ್ರೆ ರೆಂಟ್ ಜಾಸ್ತಿ. ನಾನು ಇದೇ ನಮ್ದು ಇವಾಗ ಫ್ಯಾಕ್ಟ್ರಿ ಸೆಟಪ್, ನಮಗೆ ಇವಾಗ 20,000 ರೂಪಾಯಿ ರೆಂಟ್ ಇದೆ, ಇದೇ ಫ್ಯಾಕ್ಟ್ರಿ ಸೆಟಪ್ ನಾನು ಬೆಂಗಳೂರಲ್ಲಿ ಮಾಡಿದ್ರೆ 2 ಲಕ್ಷ ರೂಪಾಯಿ ನನಗೆ.
1: ಹೌದು, ಬೇಕು.
0: ಇನ್ನೊಂದು ಎಂಪ್ಲಾಯ್ಸ್, ಎಂಪ್ಲಾಯ್ಸ್ ನಾವು ಯಾರನ್ನೂ ನಾವು ಹೈಲಿ ಸ್ಕಿಲ್ಡ್ ತಗೊಳಲ್ಲ, ಯಾರು ಇಲ್ಲ, ಎಲ್ಲ 10ನೇ ಕ್ಲಾಸ್ ಫೇಲ್ ಆದ್ರೆ ಮಾತ್ರ ನಮ್ಮ ಟೀಮ್ ಅಲ್ಲಿ ಇರೋದು ಸರ್. ಅವರಿಗೆ 6 ತಿಂಗಳು ನಾವೇ ಟ್ರೈನಿಂಗ್ ಮಾಡ್ತೀವಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಜೊತೆ ಇರ್ತಾರೆ, ಇಲ್ಲಾಂದ್ರೆ ಒಳ್ಳೆ ಕಡೆ ಕೆಲಸ ನೋಡ್ಕೊಂಡು ಹೋಗ್ತಾರೆ,
1: ಬೇರೆ ಕಡೆ ಹೋಗ್ತಾರೆ.
0: ಆಮೇಲೆ ನಾವು ಇವಾಗ ಫಿಮೇಲ್ ಎಂಪ್ಲಾಯ್ಸ್ ನಾವು ಹೈರ್ ಮಾಡ್ತಾ ಇದೀವಿ, ಅಕೌಂಟೆನ್ಸಿಗೆ, ಆಮೇಲೆ ಪ್ಯಾಕಿಂಗಿಗೆ, ಮಾರ್ಕೆಟಿಂಗಿಗೆ, ಆಮೇಲೆ ಡೇಟಾ ಎಂಟ್ರಿ ಮಾಡ್ಕೊಳಕ್ಕೆ, ಇದೆಲ್ಲದಕ್ಕೂ ನಾವು ಫಿಮೇಲ್ ಎಂಪ್ಲಾಯ್ಸ್ ಮಾಡ್ತಾ ಇದೀವಿ. ಮೇಲ್ ಎಂಪ್ಲಾಯ್ಸ್ಗೆ ಅವ್ರಿಗೆ ಆದಂತ ಬೇರೆ ಕೆಲಸಗಳು ಕೊಡ್ತಾ ಇದೀವಿ, ಫಿಮೇಲ್ ಎಂಪ್ಲಾಯ್ಸ್ಗೂ ಬೇರೆ ಅವ್ರಿಗೆ ಬೇರೆ ತರದ ಕೆಲಸಗಳನ್ನ ಕೊಡ್ತಾ ಇದೀವಿ. ಮ್ಯೂಚುವಲ್ ಆಗಿ ಈಗ 6 ಜನ ಇವರಿದ್ರೆ 6 ಜನ ಹೆಂಗಸರಿದ್ದಾರೆ ಆ ತರ. ಇನ್ನೊಂದು ಮೇಜರ್ ಏನಾಗುತ್ತೆ, ನಮ್ ಜೊತೆಗೆ ಓದಿರೋ ಇನ್ನೊಬ್ಬ ನಮ್ ಫ್ರೆಂಡ್ ಇದ್ದ, ಅವನೇನೋ ಗೂಡ್ಸ್ ಆಟೋ ಹಾಕೊಂಡು ಕೆಲಸ ಮಾಡ್ತಾ ಇದ್ದ, ಈಗ ನಮ್ದು ಪ್ರತಿಯೊಂದು ಮೆಟೀರಿಯಲ್ ಅವನ ಜೊತೆಗೆ ಹೋಗುತ್ತೆ, ಅವನಿಗೂ ಒಂದು ಜೀವನ ಆಯ್ತು. ಮುಂಚೆ ಅವನಿಗೆ

0: ವಾರದಲ್ಲೂ ಎರಡು ದಿನ ಮೂರು ದಿನ ಬಾಡಿಗೆ ಸಿಗ್ತಿತ್ತು. ಇವಾಗ ನಮ್ ಕಡೆಯಿಂದ 100% ವಾರ ಇಡೀ ಅವನಿಗೆ ಯಾವ್ದು ಬಾಡಿಗೆ ಇಲ್ಲ ಅಂದ್ರೆ ನಮ್ ಬಾಡಿಗೆ ಒಂದು ಇದ್ದೇ ಇರುತ್ತೆ, ಅವನಿಗೆ ಒಂದು ಜೀವನ ಆಯ್ತು. ಇನ್ನು ಮೆಟೀರಿಯಲ್ ಗಳೆಲ್ಲ ನಮಗೆ ಮೇಜರ್ ಆಗಿ ಶಿವಮೊಗ್ಗ ಮತ್ತೆ ಬೆಂಗಳೂರಿಂದನೇ ಬರೋದು, ಗೂಡ್ಸ್ ಅಲ್ಲೇ ಬರುತ್ತೆ. ಅಲ್ಲಿಗೂ ಒಂದಾಯ್ತು. ಆಮೇಲೆ ನಮ್ ಜೊತೆಗೆ ನಮ್ದು ಟೈರ್ ಮ್ಯಾನುಫ್ಯಾಕ್ಚರ್ ಟೈರ್ಗಳು ನಾವು ತರಿಸ್ತೀವಿ ನಾವು, ಅದು ಪಂಜಾಬ್ ಇಂದ ಬರುತ್ತೆ, ಅದು ಬರ್ಬೇಕಾದ್ರೆ ಬೆಂಡ್ ಆಗಿರುತ್ತೆ. ಇನ್ನೊಬ್ರು ಸೈಕಲ್ ಶಾಪ್ ಅವರು ಇದಾರೆ, ಅವರು ಅದನ್ನ ಬೆಂಡ್ ತೆಗೆದುಕೊಡ್ತಾರೆ, ಅವರಿಗೊಂದು ಉದ್ಯೋಗ ಆಯ್ತು. ಅದಲ್ದೇನೆ ಈಗ ನಮ್ಮ ಸುತ್ತಮುತ್ತ ಕಾಫಿ ಟೀ ಮಾಡೋರು ಅವರಿಗೂ ಎಲ್ಲ ಉದ್ಯೋಗ. ಅಂದ್ರೆ ನಮ್ ಇವಾಗ 8-10 ಜನ ಒಟ್ಟಿಗೆ ಟೀ ಹೋದ್ರೆ ಅವರಿಗೂ ಒಂದು ಜಾಸ್ತಿ ಟರ್ನ್ ಓವರ್ ತರ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೋದ ವರ್ಷ ನಮ್ದು ನಾವು VRL ಕಳಿಸ್ತಾ ಇದೀವಿ ನಾವು ನಮ್ಮ ಪ್ರಾಡಕ್ಟ್. ನಮ್ ಪ್ರತಿದಿನ ಕೊಪ್ಪದಿಂದ ಒಂದೇ ಒಂದು ದೊಡ್ಡ ಲಾರಿಲಿ ಒಂದೇ ಒಂದು ಪ್ರಾಡಕ್ಟ್ ಹೋಗ್ತಾ ಇರ್ತಿತ್ತು ಸರ್. ಅದನ್ನ VRL ಓನರ್ ವಿಜಯ್ ಶಂಕೇಶ್ವರ್ ಅವರು ನೋಡ್ಬಿಟ್ಟು ಕೊಪ್ಪ ಕಡೆ ಬಂದಾಗ ನಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ರು ಸರ್. ಅವರು ವಿಸಿಟ್ ಮಾಡಿ ನೀವೇನ್ ಮಾಡ್ತಿರೋದು, ಎಲ್ಲ ಲಾರಿ ಖಾಲಿ ಹೋದ್ರೆ ನಿಮ್ದೊಂದು ಪ್ರಾಡಕ್ಟ್ ಪ್ರತಿದಿನ ಇರುತ್ತಲ್ಲ, ಏನ್ ಪ್ರಾಡಕ್ಟ್ ಅಂತ ನೋಡಕ್ಕೋಸ್ಕರ ಅವರು ವಿಜಯಾನಂದ್ ಅವರು ಬಂದಿದ್ರು. ವಿಜಯ್ ಶಂಕೇಶ್ವರ್ ಅವರು ಬಂದು ನಮ್ ಪ್ರಾಡಕ್ಟ್ ಎಲ್ಲ ನೋಡಿದ್ರು, ನಮ್ ರೋಬೋಟ್ಸ್ ಎಲ್ಲ ನಾವು ಮಾಡ್ತಾ ಇದೀವಿ, ರೋಬೋಟ್ಸ್ ಎಲ್ಲ ನೋಡಿದ್ರು, ಇನಾಗ್ರೇಷನ್ ಏನಾದ್ರು ಲಾಂಚಿಂಗ್ ಏನಾದ್ರು ಇದ್ರೆ ಕರಿಯಪ್ಪ ನಾನು ಬರ್ತೀನಿ ಅಂತ ಹೇಳಿದ್ರು. ಪೇಟೆಂಟ್ ಗೆ ಏನಾದ್ರು ಸಹಾಯ ಬೇಕಾ, ಪೇಟೆಂಟ್ ಏನಾದ್ರು ಮಾಡಿಸ್ತೀಯಾ, ಎಲ್ಲಿ ಕೇಳ್ಬೇಕು, ಏನ್ ಬೇಕು, ಏನಾದ್ರು ಸಹಾಯ ಬೇಕಾ. ಒಂದು ಅರ್ಧ ಗಂಟೆ ನಮ್ ಜೊತೆ ತುಂಬಾ ಓಪನ್ ಆಗಿ ಮಾತಾಡಿದ್ರು ಸರ್. ಅಷ್ಟು ದೊಡ್ಡ ವ್ಯಕ್ತಿ ನಮ್ ಸಣ್ಣ ಊರಿಗೆ ಬಂದು ನಮ್ ತರದವ್ರನ್ನ ಏನೋ ಇನ್ನು ಬಿಸ್ನೆಸ್ ಏನು ಅಂತಾನೆ ಗೊತ್ತಿಲ್ಲದವ್ರನ್ನ ಒಂದ್ ಅರ್ಧ ಗಂಟೆ ಮಾತಾಡ್ಸಿದಾರೆ ಅಂದ್ರೆ ನಮ್ಗೆ ಅದು ಗ್ರೇಟ್ ಸರ್. ಅದು
1: ಸಾಗಾಣಿಕೆಗೆ ಏನ್ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ?
0: ಸಮಸ್ಯೆ ನಮಗೆ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಕೊಪ್ಪದಿಂದ ನಮ್ 100% ಇರೋದು ಬೇರೆ ಬೇರೆ ಸ್ಟೇಟ್ ಆಗಿರ್ಲಿ, ಬೇರೆ ಬೇರೆ ಊರಾಗಿರ್ಲಿ, ಅಲ್ಲಿಗೆ ಕಳ್ಸೋದು ನಾವು. ಸೊ ನಮಗೆ ಮೇಜರ್ ಆಗಿ ಒಂದೇ ಒಂದು ಟ್ರಾನ್ಸ್ಪೋರ್ಟ್ ಅಂದ್ರೆ ಒಂದು VRL ಟ್ರಾನ್ಸ್ಪೋರ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಚೆನ್ನಾಗಿದೆ. ಅದು ಬಿಟ್ರೆ ನಾವು ಇವಾಗ ಅನ್ವೇಷಣ ಕಡೆಯಿಂದ ನಾವು ಪೋಸ್ಟ್ ಆಫೀಸ್ ಅವ್ರ ಜೊತೆ ಟೈ ಅಪ್ ಆದ್ವಿ. ನಾವು ಪೋಸ್ಟ್ ಆಫೀಸ್ ಅವ್ರ ಜೊತೆ ಟೈ ಅಪ್ ಆದ್ಮೇಲೆ ಇವಾಗ ನಮ್ ಪ್ರಾಡಕ್ಟ್ ಎಲ್ಲ ಪೋಸ್ಟ್ ಆಫೀಸ್ ಅಲ್ಲೂ ನಾವು ಸೆಲ್ ಮಾಡ್ತಾ ಇದೀವಿ.
1: ಇದು ಈಗ ಬೆಲೆಗೆ ಬಂದ್ರೆ ನಮ್ಮ ರೈತರಿಗೆ ಸಿಗತಕ್ಕಂತ ಒಂದು ಬೆಲೆಗೆ ಸಿಗ್ಬಹುದಾ ಅಂದ್ರೆ ಮಧ್ಯಮ ವರ್ಗದ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರಿಗೆ?
0: ಇವಾಗ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ನಮ್ದು ಏನ್ ಟ್ರಾಲಿ ಅಂತ ಹೇಳಿದ್ನಲ್ಲ ಅದು 3,800 ರೂಪಾಯಿ ನಾವು ಸೇಲ್ ಮಾಡ್ತಾ ಇದೀವಿ. ಇದು ತುಂಬಾ ಅಂದ್ರೆ ತುಂಬಾ ಯಾರು ಬೇಕಾದ್ರೂ ತಗೊಂಡ್ಬೋದು. ಈಗ ಇವಾಗ ಸಪೋಸ್ ಯಾರೊಬ್ಬರಿಗೆ ತೋಟ ಇಲ್ಲ, ಸೈಟ್ ಇದೆ, ಸೈಟ್ ಕ್ಲೀನ್ ಮಾಡೋರು ಈ ಟ್ರಾಲಿ ತಗೊಂಡ್ಬೋದು ಆ ತರ. ಇನ್ನು ನಾವು ರೋಬೋಟ್ಸ್ ಬಂದಾಗ ರೋಬೋಟ್ಸ್ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ.
1: ಹೌದು ಸರ್.
0: ಈಗ 1-2 ಲಕ್ಷ ತನಕ ಅದ್ರ ಪ್ರೈಸ್ ಆಗ್ಬೋದು ಅಂತ ಅನ್ಕೊಂಡ್ರೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ರೆಂಟಲ್ ಬೇಸಿಸ್ ಕೊಡ್ತೀವಿ. ಈಗ ಅವ್ರು ಬೇಕಾದ್ರೆ ನಮ್ಗೆ ಹತ್ರ ಒಂದ್ ವಾರಕ್ಕೆ ಅವ್ರು ರೆಂಟ್ ತಗೊಂಡ್ಬೋದು. ಯಾರಿಗೆ ಪರ್ಚೇಸ್ ಮಾಡಕ್ ಆಗುತ್ತೋ ಅವ್ರು ಪರ್ಚೇಸ್ ಮಾಡ್ತಾರೆ, ಯಾರಿಗೆ ಆಗಲ್ಲ. ಬಟ್ ಅವರಿಗೆ ಅಡ್ವಾನ್ಸ್ ಫಾರ್ಮಿಂಗ್ ಮೆಷಿನರೀಸ್ ಯೂಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಸರ್. ಈಗ ಪರ್ಚೇಸ್ ಮಾಡೇ ಕೊಟ್ಟು ಎಲ್ಲಿ ಎಲ್ಲಿವರೆಗೂ ನಾವು ಮಾರ್ಬೇಕು ಅಂದ್ರೆ ಈಗ ಸಣ್ಣ ರೈತರು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಬಾಡಿಗೆ ಬಿಡೋಣ, ಅವ್ರಿಗೆ ಕೆಲ್ಸನೂ ಆಗುತ್ತೆ, ನಮಗ್ ಬಾಡಿಗೆನೂ ಬರುತ್ತೆ.
1: ಈ ಒಂದು ಉತ್ಪನ್ನಗಳ ಒಂದು ಪ್ರಚಾರಕ್ಕೆ ಮತ್ತೆ ಇದರ ಒಂದು ಅರಿವು ಮೂಡಿಸೋದಕ್ಕೆ ತಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಯಾವ್ಯಾವ ಕಾರ್ಯಕ್ರಮಗಳಿಗೆ ಮತ್ತೆ ಎಲ್ಲೆಲ್ಲಿ ಇದರ ಬಗ್ಗೆ ತಾವು ಪ್ರಚಾರಕ್ಕೆ ಇದು ಮಾಡ್ತೀರ?
0: ಇವಾಗ ನಮ್ಗೆಲ್ಲರಿಗೂ ಗೊತ್ತಿರೋದು ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಸ್ಟ್ರೆಂತ್ ಈಗ.
1: ಹೌದು,
0: ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೋ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅದೇ ಮೇಜರ್ ಸೋರ್ಸ್ ನಮಗೆ, ಅದರಲ್ಲೇ ನಾವು ಬಿಸ್ನೆಸ್ ಮಾಡೋದು. ಇವಾಗ ಹೆಂಗಾಗತ್ತೆ ಅಂದ್ರೆ ಇವಾಗ ನಾವೇನೋ ಒಂದು ಯೂಟ್ಯೂಬ್ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ನಾವು ಏನೋ ಒಂದು ಯಾರನ್ನೋ ಯೂಟ್ಯೂಬರ್ ಕರೆಸಿ ಒಂದು ಸಂದರ್ಶನ ಕೊಟ್ಟಿರ್ತೀವಿ, ಅಲ್ಲಿಂದ ನೋಡಿದವರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ನಾವು ಅವರಿಗೆಲ್ಲ ಡೀಟೇಲ್ ಹೇಳ್ತೀವಿ, ಡೀಟೇಲ್ ಹೇಳಿದ್ಮೇಲೆ ಇಷ್ಟ ಇದ್ರೆ ಅವರು ಪರ್ಚೇಸ್ ಮಾಡ್ತಾರೆ. ಸೊ ನಮಗೆ ಮೇಜರ್ ಆಗಿ ಏನು ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಮ್ದು
1: ಪ್ರಮುಖ. ಈಗ ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ಮತ್ತೆ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟದಲ್ಲಿ ಇದೆಯಲ್ಲ IIHR, ಇಂಥ ಒಂದು ಮೇಳಗಳಿಗೆ ತಾವು ಹೋಗ್ತೀರಾ?
0: ಹೌದು ಹೌದು, ಪ್ರತಿ ವರ್ಷ ನಾವು GKVK
1: ಕೇಳಿರ್ಬೋದು.
0: ಒನ್ ಆಫ್ ದ ಬಿಗ್ಗೆಸ್ಟ್, ನಮ್ಮ ರೈತರು ಬಂದು ಸೇರುವಂತದ್ದು ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು
1: ಮೇಳ,
0: ಕೃಷಿ ಮೇಳ.
1: ಕೃಷಿ ಮೇಳ
0: ಪ್ರತಿ ವರ್ಷನೂ ನಾವು ಕೃಷಿ ಮೇಳಕ್ಕೆ ಹೋಗ್ತೀವಿ ಸರ್. ನಾವು ಪ್ರತಿ ವರ್ಷನೂ ಹೋಗ್ತೀವಿ, ನಮ್ದೇ ಆದಂತ ಸ್ಟಾಲ್ ಇಟ್ಟಿರ್ತೀವಿ. ಈ ವರ್ಷದಿಂದ ಏನಾಗಿದೆ ನಮ್ಗೆ ಅನ್ವೇಷಣೆ ಬಂದ್ಮೇಲಿಂದ ಆ ಸ್ಟಾಲ್ ಗಳಿಗೂ ನಾವು ದುಡ್ಡು ಕೊಡೋದು ಬೇಡ, ಅವ್ರ ಕಡೆಯಿಂದಾನೆ ಅವರು ನೋಡ್ಕೊಂಡ್ಬಿಡ್ತಾರೆ. ಸೊ ಆ ತರ ಎಲ್ಲ ಬೆನಿಫಿಟ್ ಗಳು ಈಗ ಸ್ಟಾಲ್ ಆಗಿರ್ಬೋದು, ಆಮೇಲೆ ನಮ್ಗೆ ಫೋನ್ ಮಾಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಎಂತೆಂತ ಸ್ಟಾಲ್ ಬೇಕು ಅಂತ ಮಾತಾಡೋದಾಗಿರ್ಬೋದು. ಅದು ಇವಾಗ ನಾವೇನಾಗಿದೆ, ನಾವು ಸಣ್ಣವ್ರು ಇರ್ತೀವಿ, ನಮ್ಗೆ ಯಾರ್ದು ಕಾಂಟ್ಯಾಕ್ಟ್ ಇರಲ್ಲ. ಬಟ್ ಇವರೆಲ್ಲ ಹೆಂಗಿರುತ್ತೆ ಅಂದ್ರೆ ಇವ್ರಿಗೆ ಎಲ್ಲಾ ನೆಟ್ವರ್ಕ್ ಚೆನ್ನಾಗಿ ಬೆಳೆಸ್ಕೊಂತ ಹೋಗಿದ್ದಾರೆ. ಸೊ ಡೈರೆಕ್ಟ್ ಆಗಿ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಈಗ ನಮ್ಗೇನಾಗುತ್ತೆ ಅಂದ್ರೆ ನಾವು ಎಲ್ಲರ ಹತ್ರನು ಮಾತಾಡ್ಕೊಂಡು ಇಂಪಾರ್ಟೆಂಟ್ ಪರ್ಸನ್ ತನಕ ಹೋಗ್ಬೇಕು. ಬಟ್ ಇವ್ರದೆಲ್ಲ ಹಂಗಲ್ಲ, ಡೈರೆಕ್ಟ್ ಇಂಪಾರ್ಟೆಂಟ್ ಪರ್ಸನ್ ಗೆ ರೀಚ್ ಔಟ್ ಆಗ್ತಾರೆ, ಕೆಲಸ ಬೇಗ ಫಾಸ್ಟ್ ಆಗಿ ಆಗುತ್ತೆ ಸರ್.
1: ಆಮೇಲೆ ಇದು ಯಾವ ರೀತಿಯಿಂದ ಒಂದು ಪರಿಣಾಮ

0: ಬೀರಿದೆ ಸರ್. ನಿಮ್ಮ ಒಂದು ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡೋದ್ರಲ್ಲಿ ಆಯಿತು, ಆ ಒಂದು ಪ್ರದೇಶದ ಬೆಳವಣಿಗೆ ಕೂಡ ಆಯಿತು, ಇನ್ನು ಇತರೆ ಸಮಾಜಮುಖಿ ಕೆಲಸಗಳಿಗೆ ಬಂದರೆ, ಸಮಾಜಮುಖಿ ಒಂದು ಕಾರ್ಯಗಳಿಗೆ ಬಂದರೆ ಯಾವ ರೀತಿಯಿಂದ ಪ್ರಭಾವ ಬೀರಿದೆ ಅಂತ ಹೇಳ್ತೀರಾ?
1: ಸಮಾಜಮುಖಿ ಅಂತ ಇನ್ನು ನಾವು ಅಂತ ಅಷ್ಟು ಏನು ದೊಡ್ಡ ಮಟ್ಟಕ್ಕೆ ಬಂದಿಲ್ಲ,
0: ದೊಡ್ಡ ಮಟ್ಟಕ್ಕೆ ಬಂದಿಲ್ಲ. ಆದರೂ ನೀವು ಮಾಡ್ತಕ್ಕಂಥ ಒಂದು ಕೆಲಸನ, ನಿಮ್ಮ ಒಂದು ವಸ್ತು, ನಿಮ್ಮ ಒಂದು ಉತ್ಪನ್ನ ನೋಡ್ಬಿಟ್ಟು ನೀವು ಅವರಿಗೆ ಉದ್ಯೋಗ ಕೊಡಿಸಿದ್ದು, ಅಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರೋದು ಸ್ವಲ್ಪ ಆದ್ರೂ ಪರಿವರ್ತನೆ ಆಗಿರುತ್ತೆ.
1: ಹೌದು ಹೌದು. ಈಗ ಏನಾಗುತ್ತೆ ಅಂದ್ರೆ ಸರ್, ಈಗ ಕೃಷಿಯಲ್ಲಿ ನಿಮಗೆ ಎಲ್ಲರೂ ಕೆಲಸ ಮಾಡಲೇಬೇಕು. ಈಗ ದೊಡ್ಡವರು 60 ವರ್ಷ ಆದವರು ಮಾಡಬೇಕು, 70 ವರ್ಷ ಆದ್ರೂ ಮಾಡಬೇಕು, ಯಾಕೆಂದ್ರೆ ಕೆಲಸ ಮಾಡಿದ್ರೆ ಫಲ ಬರೋದು. ಸೊ ನಾವು ಕೊಟ್ಟಿರೋ ಮಿಷಿನ್ಗಳಲ್ಲಿ ಒಬ್ರು 93 ವರ್ಷದ ಒಬ್ರು ಮಂಗಳೂರು ಕಡೆಯವರು, ಅವರು ನಮ್ ಟ್ರಾಲಿ ಹಾಕೊಂಡು ಕಳೆ ಅವರೇ ಹೊಡಿತಾ ಇದ್ದಾರೆ.
0: ರಿಮೋಟ್ ಏರಿಯಾ, ಜನ ಸಿಗಲ್ಲ.
1: ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ ಸರ್,
0: ಕೆಲಸ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೂ ಕೂಡ ಅವ್ರ ತೋಟದಲ್ಲೇ ಇರ್ತಾರೆ.
1: ಈಗ ಏನಾಗುತ್ತೆ ಅಂದ್ರೆ, ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ವಾಕಿಂಗ್ ಮಾಡೋ ಟೈಮಲ್ಲಿ ಇದನ್ನ ಕೆಲಸ ಮಾಡಿ ಅಂತಾನು ಹೇಳ್ತೀವಿ ನಾವು. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ವಾಕಿಂಗ್ ಹೋಗೋ ಟೈಮಲ್ಲೆಲ್ಲ ಈ ಮಿಷಿನ್ ಇಟ್ಕೊಂಡು ಹೋಗ್ಬಿಟ್ಟಾರೆ, ಅವ್ರ ಪಾಡಿಗೆ ಅವ್ರೊಂದು ಸ್ವಲ್ಪ ಕೆಲಸ
0: ಮಾಡ್ತಾರೆ.
1: ಅಲ್ಲದೇನೆ ಇನ್ನೊಂದೇನ ಮೇಜರ್ ಏನಾಗುತ್ತೆ ಅಂದ್ರೆ, ಇಷ್ಟು ದಿನ ಕಳೆ ಹೊಡೆಯಕ್ಕೆ ಬರೀ ಗಂಡಸ್ರೇ ಬರ್ತಿದ್ರು. ದಿಸ್ ಇಸ್ ಮೇಲ್ ಓರಿಯೆಂಟೆಡ್ ಜಾಬ್ ತರ.
0: ಈಗ ಈ ಟ್ರಾಲಿ ಹೊತ್ಕೊಂಡು ಹೋಗ್ಬೇಕು ಬೆನ್ ಹಿಂದೆ ಅಂದ್ರೆ ಹೆಣ್ಮಕ್ಳಿಗೆ ಆಗೋದಿಲ್ಲ. ಸೊ ಹಾಗಾಗಿ ಗಂಡ ಮಕ್ಕಳನ್ನೇ ಅದನ್ನ ಇದಾಗಿತ್ತು.
1: ಇವಾಗ ಅದನ್ನ ಚೇಂಜ್ ಮಾಡಿದೀವಿ ಸರ್. ಈಗ ಟ್ರಾಲಿಗೆ ಹಾಕೊಂಡು, ಟ್ರಾಲಿಗೆ ಹಾಕೊಂಡ ಮೇಲೆ ಲೇಡೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ.
0: ಜೆಂಡರ್ ಸೆನ್ಸಿಟೈಸೇಷನ್ ಆಗಿದೆ.
1: ಹೌದು ಹೌದು.
0: ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ.
1: ಮಹಿಳೆಯರು ಯಾಕೆ ಗೊತ್ತಾ ಸರ್, ಇವಾಗ ಈಗ ಸಿಂಪಲ್ ಆಗಿ ನಾವು ನೋಡಕ್ ಹೋದ್ರೆ, ಈಗ ರೂರಲ್ ಆಗಿರ್ಲಿ ಅರ್ಬನ್ ಆಗಿರ್ಲಿ, ನಿಮಗೆ ಗಂಡ ಆಳು ಅಂತ ಕರೀತಾರಲ್ವಾ, ಸಿಗೋದು ಭಾರಿ ಕಡಿಮೆ
0: ಸರ್.
1: ಭಾರಿ ಅಭಾವ ಇದೆ, ಬಟ್ ತುಂಬಾ ಜನ ಇದಾರೆ.
0: ಅಲ್ಲ, ಅವರಿಗೆ ಸಿಗೋದು ಅತ್ಲಾಗ ಹೋಗ್ಲಿ, ಅವ್ರಿಗೆ ತಿಂಡಿ ಮಾಡಿಸ್ಬೇಕು, ಕಾಫಿ ಕೊಡ್ಬೇಕು, ಜರ್ದ ತಂಬಾಕು ಕೊಡ್ಬೇಕು, ಅವರಿಗೆ ಎಣ್ಣೆನು ಕೊಡಿಸ್ಬೇಕು, ಅದಾದ್ರೂ ಅವರು 4 ಗಂಟೆ ಹೋಗ್ಬಿಡ್ತಾರೆ.
1: ಇದಿಷ್ಟು ಕೊಟ್ಟರು ಸಿಗಲ್ಲ,
0: ಸಿಗೋದಿಲ್ಲ.
1: ಸೊ ನಿಮಗೆ ಹೆಣ್ಣಾಳಾದ್ರೆ ಅವರು ಇನ್ ಟೈಮ್ ಬರ್ತಾರೆ, ಅವ್ರ ಪಾಡಿವರು ಇರ್ತಾರೆ, ಅವ್ರ ಪಾಡಿ ಒಂದು ಕೆಲಸ ಮಾಡ್ತಾರೆ. ನಿಮ್ಗೇನ್ ಸರ್ ಒಟ್ಟು ಕೆಲಸ ಆಗ್ಬೇಕು,
0: ಕೆಲಸ ಆಗ್ಬೇಕು.
1: ಗಂಡಸರು ಮಾಡಿದ್ರೇನು ಹೆಂಗಸರು
0: ಮಾಡಿದ್ರೆ ತಪ್ಪು ಕಲ್ಪನೆ ಇದೆಯಲ್ಲ ನಮ್ಮಲ್ಲಿ ಇನ್ನೂ ಕೂಡ. ಗಂಡಸರೇ ಜಾಸ್ತಿ ಮಾಡ್ತಾರೆ ಕೆಲಸ, ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಹೆಣ್ಮಕ್ಳು ಮಾಡಿನಷ್ಟು ಕೆಲಸ ಗಂಡ್ಮಕ್ಳು ಮಾಡೋದಿಲ್ಲ.
1: ಈಗ ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಸರ್, ಇವಾಗ ಎಲ್ಲಾ ತೋಟದವ್ರ ಹತ್ರ ಒಂದು ಮಾಮೂಲಿ ಒಂದು 2-3 ಜನ ಕೆಲಸದವ್ರು ಇದ್ದೇ ಇರ್ತಾರೆ. ಒಬ್ಬ ಗಂಡಾಳು, 2 ಅಥವಾ 3 ಜನ ಹೆಣ್ಣಾಳೆ ಇರ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಈ 2 ಹೆಣ್ಣಾಳಲ್ಲಿ ಒಬ್ರು ಹೆಣ್ಣಾಳಿಗೆ ಇವ್ರ ಅದನ್ನ ಟ್ರೈನ್ ಮಾಡ್ಬಿಟ್ರೆ ಅವ್ರ ಪಾಡಿ ಅವ್ರ ಕೆಲಸ ಮಾಡ್ಬಿಟ್ಟು.
0: ಜೊತೆಗೆ ಈಗ ನಿಮ್ಮ ಒಂದು ಮುಂದಿನ ಯೋಜನೆಗಳಿಗೆ ಬಂದ್ರೆ, ದೀರ್ಘಾವಧಿ ಅಂದ್ರೆ ಮುಂದೆ ಇನ್ನೂ ಮಾಡ್ಬೇಕು, ನಾನು ಇನ್ನೂ ಏನು ಮಾಡ್ಬೇಕಂತ ತಮ್ಮಲ್ಲಿ ಇರುತ್ತೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಅಂದ್ರೆ ನಮ್ ಪ್ಲಾನ್ ಇರೋದು ಆಲ್ಮೋಸ್ಟ್ 2030 ರೊಳಗೆ 2 ಲಕ್ಷ ಜನ ಕಸ್ಟಮರ್ಸ್ ಗೆ ನಮ್ ಪ್ರಾಡಕ್ಟ್ ಗಳನ್ನ ಮಾರ್ಬೇಕು. ಒಂದೇ ಪ್ರಾಡಕ್ಟ್ ಅಂತಲ್ಲ, ನಮ್ದು ಇನ್ನೇನು ಬೇರೆ ಬೇರೆ, ಇವಾಗ ಸುಮಾರು ತರ ಪ್ರಾಡಕ್ಟ್ ಎಲ್ಲ ಪೈಪ್ ಲೈನ್ ಅಲ್ಲಿ ಇದೆ ನಮ್ದು. ಈಗ ಒಂದೊಂದೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಿದೀವಿ ನಾವು. ಸೊ ಆಲ್ಮೋಸ್ಟ್ 2030 ರೊಳಗೆ 2 ಲಕ್ಷ ಜನ ರೈತರಿಗೆ ನಾವು ತಲುಪಬೇಕು ಅಂತ, 2-3 ಲಕ್ಷ ಜನ ರೈತರಿಗೆ ನಾವು ತಲುಪಬೇಕು ಅಂತ ನಮ್ಮ ಅಲ್ಟಿಮೇಟ್ ಗೋಲು 2030 ತನಕ ಮಾತ್ರ ಸೆಟ್ ಮಾಡ್ಕೊಂಡಿರೋದು. ಅದ್ರ ಮುಂದಿಂದು ಇಮ್ಯಾಜಿನೇಷನ್ ಗು ಮೀರ್ ಹೋಗಿದೆ ನಮಗೆ.
0: ಅಂದ್ರೆ ಯಾವ ರೀತಿ ತಂತ್ರಜ್ಞಾನ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ ಅಲ್ವಾ?
1: ಹೌದು.
0: ಯಾಕಂದ್ರೆ ನಾವು ಪ್ರತಿ ದಿವಸನೂ ಹೊಸ ತಂತ್ರಜ್ಞಾನ, ಹೊಸ ಒಂದು ಅನ್ವೇಷಣೆ, ಹೊಸ ಒಂದು ಸಾಧನೆಗಳು ಬರ್ತಾ ಇದಾವೆ, ಮಾಡ್ತಾ ಇದ್ದಾರೆ. ಸೊ ಈಗ ತಾವು ಮಹಾರಾಷ್ಟ್ರಕ್ಕೂ ಕೂಡ ಎಂಟ್ರಿ ಆಗಿದ್ದೀರಿ ಅಂತ ಹೇಳಿದ್ರಿ ಅಲ್ವಾ?
1: ಹೌದು.
0: ಅಂದ್ರೆ ಯಾವ ರೀತಿಯಿಂದ ಪ್ರವೇಶ ಮಾಡಿದಿರಿ, ರೈತರ ಮುಖಾಂತರವೋ ಅಥವಾ ಒಬ್ಬರಿಂದ ಒಬ್ಬರಿಗೆ ಪ್ರಚಾರದ ಮುಖಾಂತರವೋ, ಹೇಗೆ?
1: ಒಂದು ರೈತರ ಮುಖಾಂತರನೇ ನಮ್ಗೆ ಆಕ್ಚುಲಿ ಎಂಟ್ರಿ ಸಿಕ್ಕಿದ್ದು. ಆದ್ರೆ ಈಗ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿರೋರು ಅಥವಾ ಈ ಸಾಂಗ್ಲಿ ಆತರ ಏನ್ ಹೇಳ್ತಾರಲ್ಲ, ರತ್ನಗಿರಿ ಆತರ ಎಲ್ಲ, ಅವರೆಲ್ಲ ನಮ್ ತರನೇ ಇದಾರೆ ಸರ್. ಅವರು ಅಂದ್ರೆ ಈಗ ಮಲ್ನಾಡು ಭಾಗದ ತರನೇ, ಕೋಸ್ಟಲ್ ರೀಜನ್
0: ಪ್ರದೇಶ ಇದೆ, ಕೋಸ್ಟಲ್ ಅಂದ್ರೆ ಕರಾವಳಿ ಪ್ರದೇಶ ಇದೆ.
1: ಹೌದು ಹೌದು. ಸೊ ಅವರಿಗೆಲ್ಲ ಏನಾಯ್ತು, ನಾವು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನಾವು ಯಾರೋ ಒಬ್ರು ಫ್ರೆಂಡ್ ಅವರಿಗೆ ಕಳಿಸಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ, ಅಲ್ಲಿಂದ ತಗೊಂಡಿದ್ದಾರೆ. ಒಬ್ರು ಬಾಯಿಂದ ಹರಡಿ ಹರಡಿ ಹರಡಿ ಇವಾಗ ನಮ್ಗೆ ಮಹಾರಾಷ್ಟ್ರ ಮತ್ತೆ ತೆಲಂಗಾಣದಲ್ಲೂ ನಮ್ಗೆ ಡೀಲರ್ ಗಳು ಬಂದಿದ್ದಾರೆ. ಈಗ ಅಂದ್ರೆ ಬರೀ ನಾವು ರೈತರಿಗೆ ಡೈರೆಕ್ಟ್ ನಾವು ಕೊಡೋದು ಒಂದೇ ಅಲ್ಲ, ಡೀಲರ್ ಮುಖಾಂತರ ನಾವು ಕೊಡ್ತಾ ಇದೀವಿ ನಾವು.
0: ಇದ್ರ ಜೊತೆಗೆ ಈಗ ಇದ್ರ ಬಗ್ಗೆ ತರಬೇತಿ ಏನಾದ್ರೂ ಕೊಡ್ತಾ ಇದ್ದೀರಾ ತಮ್ಮ ಒಂದು, ಅಂದ್ರೆ ಇದ್ರ ಉಪಯೋಗದ ಬಗ್ಗೆ, ಇದರ ಒಂದು ಸವಲತ್ತುಗಳ ಬಗ್ಗೆ ತರಬೇತಿ ಏನಾದ್ರೂ ಕೊಡ್ತಾ ಇದ್ದೀರಾ?
1: ತರಬೇತಿ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ಸೋಶಿಯಲ್ ಮೀಡಿಯಾನೇ ನಮ್ಗೆ ನಮ್ದೆಲ್ಲಾ ವಿಡಿಯೋಸ್ ಗಳನ್ನು ಇವಾಗ ಹೆಂಗೆ, ಈಗ ಸಪೋಸ್ ಯಾವ್ದೋ ಕಳೆ ಹೊಡೆಯೋ ಮಿಷಿನ್ ಹಾಳಾಯ್ತು, ಅದನ್ನ ರಿಪೇರಿ ಮಾಡೋದು ನಾನು ಸರ್ವಿಸ್ ಸ್ಟೇಷನ್ ಗೆ ಹೋಗ್ಬೇಕು, ಬಟ್ ಮನೇಲೆ ಕುತ್ಕೊಂಡು ಮಾಡೋದು ಹೆಂಗೆ, ಅದ್ರದ್ದು ವಿಡಿಯೋಗಳನ್ನು ನಾವು ಹಾಕ್ತಾ ಇದೀವಿ ಈಗ. ಅದಲ್ದೇನೆ ಈಗ ಎಷ್ಟೋ ಜನ ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ತೋಟ ಎಲ್ಲ ಚಿತ್ರದುರ್ಗನೋ ಶಿವಮೊಗ್ಗದಲ್ಲೇ
0: ಅಥವಾ
1: ಎಲ್ಲ ಇರುತ್ತೆ, ಅವರಿಗೆ ಆ

0: ಮಿಷಿನ್ ನಾವು ನಮ್ದು ಕಳೆ ಹೊಡೆಯುವ ಮಿಷಿನ್ ಪ್ಲಸ್ ಟ್ರಾಲಿ ಅವ್ರಿಗೆ ಬೇಕಾಗಿರುತ್ತೆ. ಅವ್ರು ನಮಗೆ ಫೋನ್ ಮಾಡ್ತಾರೆ, ಸರ್ ನೀವು ಇನ್ಸ್ಟಾಲ್ ಮಾಡ್ಕೊಡ್ತೀರಾ ಕೇಳ್ತಾರೆ. ಆಯ್ತು ಸರ್, ಇನ್ಸ್ಟಾಲೂ ಮಾಡ್ಕೊಡ್ತೀವಿ ನಾವು. ಬಂದು ಹೋಗಿ ಬಂದಿದ್ದ ಬಸ್ ಚಾರ್ಜ್ ಒಂದು ಕೊಡಿ ಸರ್, ನಮ್ಮವರು ಬಂದು ಇನ್ಸ್ಟಾಲ್ ಮಾಡಿ ಅರ್ಧ ದಿನ ನಿಮಗೆ ಟ್ರೈನಿಂಗ್ ಕೊಟ್ಟು ಹೋಗ್ತೀವಿ ನಾವು. ಆ ಥರ ನಾವು ಮಾಡ್ತಾ ಇದ್ದೀವಿ ಸರ್.
1: ಈಗ ರೋಬೋಟ್ ಅಂತಂದ್ರೆ ಇದು ನಾಟ್ ಓನ್ಲಿ ಫಾರ್ ಮಲೆನಾಡು ರೀಜನ್ ಅಲ್ವಾ, ಇದು ಎಲ್ಲಾ ಕಡೆನೂ ಪ್ರಸ್ತುತ ಈಗ ಸದ್ಯ.
0: ಹೌದು.
1: ಸೊ ಆ ಒಂದು ದೃಷ್ಟಿಯಿಂದ ರೋಬೋಟ್ ಒಂದಾಯ್ತು. ಇದ್ರ ಜೊತೆಗೆ ಈಗ ಬೇರೆ ಒಂದು ಉತ್ಪನ್ನಗಳನ್ನ ತಾವು ತಯಾರು ಮಾಡ್ತಾ ಇದ್ರಿ, ಇದು ಮಲೆನಾಡಿಗೆ ಸೀಮಿತವೋ ಅಥವಾ ಎಲ್ಲಾ ಒಂದು ಬೆಳೆಗಳ ಒಂದು ದೃಷ್ಟಿಯಿಂದ ತಗೊಂಡು ಮಾಡ್ತಾ ಇದ್ದೀರಾ?
0: ಸರ್, ನಾವು ಮಲೆನಾಡಿಗೆ ಮಾತ್ರ ಸೀಮಿತ ಅಂತ ಮೊದಲನೇ ದಿನದಿಂದ ಅನ್ಕೊಂಡ್ಲಿಲ್ಲ. ಅಂದ್ರೆ ಏನಂದ್ರೆ
1: ಶುರು ಮಾಡಿದ್ದು ನಾವ್
0: ಇರೋದು ಮಲೆನಾಡೆ, ಬಟ್ ನಮ್ ಪ್ರಾಡಕ್ಟ್ ನಾವು ಆಲ್ ಓವರ್ ಇಂಡಿಯಾ ಕೊಡ್ಬೇಕು ಅಂತಾನೆ ನಮ್ ಪ್ಲಾನ್ ಇರೋದು ಸರ್. ಈಗ ಏನೇ ಪ್ರಾಡಕ್ಟ್ ಮಾಡಿದ್ರು ಮಾರ್ಕೆಟ್ ದೊಡ್ಡದೇ ಇರ್ಬೇಕು ಸರ್. ಈಗ ನಾವು ಇವಾಗ ನಾನ್ ಮಲೆನಾಡಿಗೆ ಕೊಟ್ರು, ನನ್ ಗುರಿ ನಾನು ಯಾವಾಗ್ಲೂ ನಾನು ಇಂಡಿಯಾ ಕೊಡ್ತೀನಿ, ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಾನೆ ನನ್ ಗುರಿ ಇರ್ಬೇಕು. ಅವಾಗ ಅಟ್ಲೀಸ್ಟ್ ನಾ ಕರ್ನಾಟಕ ಬಾರ್ಡರ್ ತನಕ
1: ಒಳ್ಳೇದು. ಯಾಕಂತಂದ್ರೆ ಆಲೋಚನೆ ತುಂಬಾ ದೊಡ್ಡದಾಗಿರ್ಬೇಕು ನಮ್ದು. ಚಿಕ್ಕದು ಒಂದು ನ್ಯಾರೋ ಮಾಡ್ಕೊಂಡ್ರೆ ಅದು ಇನ್ನೂ ಕಡಿಮೆ ಆಗುತ್ತೆ.
0: ಈ ಆಲೋಚನೆ ಮುಂಚೆ ನಾನು ಬರೀ ಕರ್ನಾಟಕ ಮಾತ್ರ ಕೊಡ್ಬೇಕು ಅಂತಾನೆ ಇದ್ದೆ. ಯಾವಾಗ ಅನ್ವೇಷಣೆ ಜಾಯ್ನ್ ಆಯ್ತು, ನೀನ್ ದೊಡ್ಡದಾಗಿ ಯೋಚನೆ ಮಾಡು, ಯೋಚನೆ ಮಾಡಕ್ಕೆ ಏನ್ ದುಡ್ಡು ಕೊಡ್ಬೇಕು ಇಲ್ಲ
1: ಅಲ್ವಾ?
0: ಎಷ್ಟು ಬೇಕಾದ್ರೆ ಯೋಚನೆ ಮಾಡು. ಅಟ್ ಲೀಸ್ಟ್ ಅದ್ರ ಹತ್ರನಾರು ಬರ್ಬೋದಾ? ಹತ್ರ ಬರ್ಲಿಲ್ಲ ಅಂದ್ರೆ ಇವಾಗ ನಾನು ಇಡೀ ಇಂಡಿಯಾ ಯೋಚನೆ ಮಾಡಿ ಅಂತ ಅನ್ಕೊಳ್ಳಿ, ನಾನು ಇಂಡಿಯಾ ಹೋಗಿಲ್ಲ, ನಾನು ಸೌತ್ ಕರ್ನಾಟಕ ಬಂದೆ. ನಾನೀಗ ಆ ಇಂಡಿಯಾ ಯೋಚನೆ ಮಾಡಿದ ಕಾರಣ ಸೌತ್ ಇಂಡಿಯಾ ಕರ್ನಾಟಕ ಬಂದೆ, ಅಲ್ಲಿಂದ ಸೌತ್ ಇಂಡಿಯಾ ಬಂದೀವಿ. ನಾ ಅಲ್ಲಿ ತನಕ ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ನಾನ್ ಮತ್ತೆ ವಾಪಸ್ ಬಾವಿಯೊಳಗಿನ ಕಪ್ಪೆ ತರನೇ ಇದ್ಬಿಡ್ತಿದ್ದೀನಿ.
1: ಹೌದು ಹೌದು. ಆಮೇಲೆ ಈಗ ನಮ್ಮ ಕೇಳುಗರು ಅದರಲ್ಲಿ ವಿಶೇಷವಾಗಿ ಕೆಲವೊಬ್ರು ಇನ್ನೋವೇಟಿವ್ ಅಪ್ರೋಚ್ ಇರ್ತಾರೆ. SSLC ಮುಗಿಸ್ಕೊಂಡು ಬಂದಿರೋರು ನಾವು ಅವ್ರಿಗೆ ದಡ್ರು ಅಂತ ಹೇಳಕ್ ಆಗಲ್ಲ, ಅಥವಾ ಫೇಲ್ ಆಗಿನವ್ರಿಗೂ, ಯಾಕಂದ್ರೆ ಅವ್ರದೇ ಆದ ಬುದ್ಧಿ ಇದರಲ್ಲಿ ಒಂದು ಹೊಸ ಹೊಸ ಏನೋ ಮಾಡ್ತಾ ಇರ್ತಾರೆ. ಅಂತವರಿಗೆ ತಾವು ಪ್ರೇರಣೆ ಕೊಡ್ತೀರಾ? ತಮ್ಮನ್ನ ಸಂಪರ್ಕಿಸಿದ್ರೆ ಅವ್ರಿಗೆ ಉದ್ದೇಶ ಹೊಸ ಬಾಳು ಅಥವಾ ಒಂದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ ಸರ್.
0: ಸರ್, ಪ್ಲಾಟ್ಫಾರ್ಮ್ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಕೊಡ್ತೀವಿ ಸರ್. ಇನ್ನು ಉಳಿದಿದ್ದು ಅವರೇ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು.
1: ಎಕ್ಸ್ಪ್ಲೋರ್ ಮಾಡ್ಬೇಕಾಯ್ತದೆ,
0: ಯಾಕೆಂದ್ರೆ ನನಗೆ A ಇಂದ Z ತನಕ, A ಇಂದ B ತನಕ ಗೊತ್ತು, B ಇಂದ C ತನಕ ಇನ್ನೊಬ್ಬಂಗ್ ಗೊತ್ತು,
1: ಇನ್ನೊಬ್ಬ ಗೊತ್ತು.
0: ನಾವು ಎಲ್ಲರನ್ನೂ ಕೇಳ್ಕೊಂಡೇ ಹೋಗ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಗೆ ಈಗ ಒಂದೇ ತರ ಒಂದು ಇವಾಗ ಕುದುರೆಗೆ ಹಿಂಗೆ ಕಟ್ಕೊಳ್ತಾರಲ್ಲ ಸರ್, ಅದೇ ಅಷ್ಟೇ ಜಾಗ ನೋಡ್ತೀವಿ ನಾವು. ಆ ಕಡೆ ಈ ಕಡೆ ಸಾಧ್ಯ
1: ಇಲ್ಲ. ಒಳ್ಳೇದು ಗೌರವ್ ಅವರೇ, ಇದುವರೆಗೆ ತಾವು ತಮ್ಮ ಅನ್ವೇಷಣದ ಒಂದು ಸ್ಟಾರ್ಟ್ಅಪ್ ಏನು ಆರಂಭ ಮಾಡಿದಿರಿ, SGB ಅಗ್ರೋ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು, ಸ್ಥಳೀಯವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ, ಜೊತೆಗೆ ಈಗ ತಾವು ಮಾರುಕಟ್ಟೆ ವ್ಯವಸ್ಥೆನ ಇಡೀ ದಕ್ಷಿಣ ಭಾರತಕ್ಕೆ ಕೂಡ ತಾವು ಪ್ರವೇಶ ಮಾಡಿದಿರಿ, ಜೊತೆಗೆ ಮಹಾರಾಷ್ಟ್ರ ಕೂಡ ತಾವು ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರವೇಶ ಮಾಡಿದಿರಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳು ಒಳ್ಳೆಯ ಒಂದು ತಮಗೆ ಲಭಿಸಲಿ, ತಮ್ಮ ಒಂದು ಉದ್ಯೋಗಕ್ಕೆ, ತಮ್ಮ ಒಂದು ಅನ್ವೇಷಣೆಗೆ, ತಮ್ಮ ಒಂದು ಉತ್ಪನ್ನಗಳಿಗೆ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ, ತಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ
0: 8277009667.
1: ಇನ್ನೊಂದ್ಸಲ ಹೇಳಿ,
0: 8277009667.
1: ಧನ್ಯವಾದ ಗೌರವರೇ, ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಗೆ ಬಂದು ತಮ್ಮ ಒಂದು ಅನಿಸಿಕೆ, ತಮ್ಮ ಉತ್ಪನ್ನಗಳ ಬಗ್ಗೆ ತಾವು ಹೇಳಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು ಸರ್, ನಮಸ್ತೆ.
2: ರೈತ ಬಂಧವರೇ, ಇದುವರೆಗೂ SGB ಆಗ್ರೋ ಇಂಡಸ್ಟ್ರೀಸ್ ಸ್ಟಾರ್ಟ್ಅಪ್ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಗೌರವ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ SM ಸುಧಾಕರ್.
3: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
5: ಎಲ್ರಿಗೂ ನಮಸ್ಕಾರ, ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ.

0: ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಇದರೊಂದಿಗೆ ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

ಭದ್ರಾವತಿ ಸಮಯ ಆಗ್ತಾ ಇದೆ. 7:34 ಇನ್ನು ಮುಂದೆ ಕ್ರಮವಾಗಿ ಕೆಲವು ಪ್ರಕಟಣೆಗಳ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ. ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ ಮೂರು ದೇಶಗಳ ಅಧಿಕೃತ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರೊಂದಿಗೆ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ದತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ

0: ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ, ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು, ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ದಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ದಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ದಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮ್ ಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು, ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧಿ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026 ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ

0: ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ದಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026 ಎಂಟನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. ಎಂಟನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆತ್ಮೀಯ ಕೆಲವರೇ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಹರಾಮ್ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್. ಗೀತೆಗೆ ಸಂಗೀತ RD ಬರ್ಮನ್ ಅವರದು.

ಎಸ್ ಕೆಳಗಡೆ ಕೆಲ ಸಂದೇಶಗಳನ್ನು ನೋಡಿಬಿಡೋಣ. ನಮ್ಮ ಕೆಳಗಡೆ ಸಂದೇಶ ಕಳಿಸಿ ಕಾಯ್ತಾ ಇದ್ದಾರೆ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗ ಏನು ತುಂಬ ಕಟ್ಟಾಗಿ ಬರ್ತಾ ಇದೆ ಸರ್, ಏನೋ ನೆಟ್ವರ್ಕ್ ಚಾಲೆಂಜ್ ಇದೆ, ಸರಿಯಾಗಿ ರೇಡಿಯೋ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಸಾರ ಮಾಡುತ್ತಿರುವ ಹಿಂದಿ ಚಿತ್ರಗೀತೆಗಳು ಮನಮುಟ್ಟುವಂತಿದೆ ಸರ್. ಧನ್ಯವಾದಗಳು ನಿತಿನ್ ಬಣಗಾರ್ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ. ಶುಭ ಸಂಜೆ ಆಕಾಶವಾಣಿ. ಪ್ರಸಾರವಾದ ಪರಿಸರ ಗೀತೆ ಚೆನ್ನಾಗಿತ್ತು, ಹಾಗೂ ಪ್ರಸಾರವಾಗುತ್ತಿರುವ ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿದೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಶಬ್ ಜನಪ್ರದಿಂದ ಮಹೇಶ್ವರಿ ಕಾಗೇಹಳ್ಳ 7:45 ಪ್ರಸಾರ ಮಾಡಿದ ಚಿತ್ರಗೀತೆಗಳು ಚೆನ್ನಾಗಿತ್ತು ಸರ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಮಲ್ತೇಶ್ವರ್, ಕಾಫಿ ಆಯ್ತಾ? ನಿಮ್ಮ ನಿರೂಪಣೆ ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಮಯೂರ್ಕೋಟಿ ಜನಾಪುರ ಭದ್ರಾವತಿ. ರೂಪಾ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ನಮಸ್ತೆ ಸರ್, ಹಿಂದಿ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಕೆಳಗಡೆ ನಿಮಗೆ ಮೊದಲೇ ತಿಳಿಸಿದ್ದೆ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಇದೆ ಅಂತೇಳಿ, ಬಟ್ ಕಾರಣಾಂತರದಿಂದ ಅಂದರೆ ನಮ್ಮ ಸ್ಥಿರ ದೂರವಾಣಿ ತಾಂತ್ರಿಕ ತೊಂದರೆಯಲ್ಲಿದೆ. ಸೊ ಮಳೆಗಾಲ ಬಂದಾಗ ಮಳೆ ಸುರಿಯುವಂತಹ ಸಮಯ ಬಂದರೆ ಸೊ ನೆಟ್ವರ್ಕ್ ಕೈ ಕೊಡುತ್ತೆ ಅಂತ ಹೇಳ್ತಿರ್ತಾರಲ್ಲ, ನೆಟ್ವರ್ಕ್ ಕೈ ಕೊಟ್ಟಿದೆ ಅನಿಸುತ್ತೆ ಮೇ ಬಿ. ಓಕೆ, ಎಸ್ ಕೆಳಗಡೆ ಈಗ ನಾನು ಹಾಡುಗಳನ್ನ ಪ್ರಸಾರ ಮಾಡಿ ಹಾಡಿನ ಮಧ್ಯೆ ನಾನೇ ನಿಮಗೆ ಒಂದು ಅಕ್ಷರ ಕೊಡ್ತೀನಿ. ಸೊ ವಾಟ್ಸಪ್ ಸಂದೇಶ ಕಳಿಸ್ಕೊಡ್ಬೋದು. ಕಾಲ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಕಾಲ್ ಮಾಡೋಕ್ಕೂ ಆಗ್ತಾ ಇಲ್ಲ ಅನಿಸುತ್ತೆ. ಟ್ರೈ ಮಾಡ್ತಾ ಇದ್ದೀರಿ, ಬ್ಯುಸಿ ಟೋನ್ ಬರ್ತಾ ಇದೆ, ಬಟ್ ಎರಡು ಕಡೆನೂ ಪ್ರಾಬ್ಲಮ್ ಇದೆ. ಓಕೆ, ಸೊ ಹಾಡು ಪ್ರಸಾರ ಮಾಡ್ತಾ ಇರ್ತೀನಿ, ಕೇಳ್ತಾ ಇರಿ. ಮಧ್ಯೆ ನಿಮಗೊಂದು ಹಾಡಿನ ಒಂದು ಮೊದಲ ಹಾಡಿನ ಒಂದು ಸಂಖ್ಯೆ, ನಾನು ಕೊನೆ ಹಾಡು ಬರೋಕ್ಕಿಂತ ಮುಂಚೆ ಒಂದು ಅಕ್ಷರವನ್ನು ನಾನು ನಿಮಗೆ ಕೊಡ್ತೇನೆ. ಆ ಅಕ್ಷರದಿಂದ ಪ್ರಸಾರ ಆಗುವ ಅಥವಾ ಹಾಡನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ತಿಳಿಸ್ಬಿಡ್ತೀನಿ, 9481572600. ಕಾಯ್ತೇರಿ, ಅಕ್ಷರಕ್ಕೋಸ್ಕರ ಕಾಯ್ತೇರಿ ಅಂತ ಹೇಳ್ತಾ ಈಗ ಒಂದು ಗೀತೆ, ಮೀರಾ ಮಾಧವ ರಾಘವ ಚಿತ್ರದ ಈ ಗೀತೆ.

ಕೆಳಗಡೆ ಅನುರಾಧ ಭಟ್ ಅವರ ಸ್ವರದಲ್ಲಿ ಗೀತೆಯನ್ನು ಕೇಳ್ತಾ ಇದ್ರಿ. ನಿಮ್ಮ ಅಕ್ಷರ ಕಾ ಅಕ್ಷರದ ಹಾಡನ್ನು ನೀವು ನಿಮಗೆ ಕಳಿಸ್ಕೊಡ್ಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9481157206000 ಕಾ ಅಕ್ಷರದ ಹಾಡು.

ಎಸ್ ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಅಂತ್ಯಕ್ಷರಿ ಇವತ್ತು ನಮ್ಮ ಸ್ಥಿರ ದೂರವಾಣಿ ಕೈಕೊಟ್ಟಿದೆ, ಪ್ರಾಬ್ಲಮ್ ಆಗಿದೆ, ತಾಂತ್ರಿಕ ತೊಂದರೆ.

ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಕಣ್ಣು ಕಣ್ಣು ಒಂದಾಯಿತು ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪಾ ಕೆ ಎಸ್ ಆರ್ ಪಿ ಕ್ವಾಟ್ರಸ್ ಡೈರಿ ಕೇಳಿ ಪ್ರೇಮಿಗಳೇ, ಒಬ್ಬನು ಸುಂದರನು ಇದ್ದ ಓಕೆ ಅವರನ್ನು ಕಳಿಸ್ಕೊಟ್ಟಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತಿ ಚೌಡನಹಳ್ಳಿ ಒಳನಶಿಪುರ ತಾಲೂಕು ಹಾಸನ ಜಿಲ್ಲೆ ಕಣ್ಣು ಕಣ್ಣು ಕಲೆತ್ತಾಗ ಚಿತ್ರದ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಸರ್ ನಮಸ್ತೆ, ಆ ಅಕ್ಷರದಿಂದ ಆನಂದ ಸೇರಿ ಹಾಡಲು ಆನಂದ, ಆ ಅಲ್ಲ ಕಾ ಅಕ್ಷರದ ಹಾಡು ಕೇಳಿದ್ದೆ ನಾನು ನಿಮಗೆ, ಆ ಅಲ್ಲ. ನಿತಿನ್ ಬರಂಗಾರ್ ಗೋಪಾಲ್ ಗೌಡ ಬಡವಣೆ ಶಿವಮೊಗ, ಕಾವೇರಿ ಏಕೆ ಹೋಡುವೆ ಅನ್ನೋ ಹಾಡು, ಕನಸಲ್ಲಿ ಬಂದವನಾರೆ ಅನ್ನೋ ಹಾಡನ್ನು ಕಳಿಸಿದರೆ ಉಮೇಶ್ ಸಿರಿಗೆರೆಯಿಂದ. ಎಸ್ ಓಕೆ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಕಾವೇರಿ ಏಕೆ ಹೋಡುವೆ ನನ್ನ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಕಾರ್ಮೋಡ ಸುರಿದು ಬೆಳಕು ಸುರಿದ ಮೇಲೆ, ಕಾರ್ಮೋಡ ಸುರಿದ ಓ ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೆ ಓಹ್ ರೈಟ್. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಕಣ್ಣಂಚಿನ ಈ ಮಾತಲ್ಲಿ ಕಣ್ಣು ಕಣ್ಣು ಕಲೆತಾಗ ಕಣ್ಣುಗಳೇ ಕಮಲುಗಳು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದೇ. ನೆಕ್ಸ್ಟ್ ಕಾ ಅಕ್ಷರ ಬಂದ್ರೆ ಏನ್ ಮಾಡ್ತೀವಿ, ಎಲ್ಲ ಒಂದೇ ಸರಿ ಕಳಿಸ್ಬಿಟ್ಟಿದ್ರಿ, ವೆಯ್ಟ್ ಮಾಡಿ ಮತ್ತೆ ಕಾ ಅಕ್ಷರ ಬರಬಹುದು. ಭದ್ರಾವತಿ ಸ್ಟೇಷನಲ್ಲಿ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿ ಬರ್ತಾ ಇವೆ ಮತ್ತು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸವಾಲಿನಂತೆ ಪ್ರಸಾರವಾಗುತ್ತಿವೆ. ಆಕಾಶವಾಣಿಯನ್ನು ಕೇಳ್ತಾ ಇದ್ದೇವೆ ಪ್ರಸಾರಕ್ಕೆ. ವಂದನೆಗಳು ಆಶಾ ಪ್ರಕಾಶ್ ಕೋಲಾರ ನಂದಿನಿ. ಕಣ್ಣು ಕಣ್ಣು ಒಂದಾಯ್ತು ಅನ್ನೋ ಹಾಡನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್ ಓಕೆ, ಥ್ಯಾಂಕ್ ಯು. ಕರುನಾಡು ಕೈ ಚಾಚಿದೆ ನೋಡಿ ಅನ್ನೋ ಹಾಡನ್ನ ಸೋನಿಯಾ ಶರ್ಮಾ ಟೀಚರ್ ಅವರು ಕಳಿಸ್ಕೊಟ್ಟಿದ್ದಾರೆ ತರೀಕೆರೆಯಿಂದ. ಎಸ್ ಮಮತ ಭದ್ರಾವತಿಯಿಂದ, ನಮಸ್ಕಾರ ಸರ್, ಅಕ್ಷರ ಕಾಗೆ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ ಅನ್ನೋ ಹಾಡನ್ನ ಕಳಿಸ್ಕೊಟ್ಟಿದ್ದಾರೆ. ಫ್ರಮ್ ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು, ಸೀತಾ ಸರ್ಕಲ್ ಬೆಂಗಳೂರು, ಕರ್ನಾಡ ತಾಯಿ ಸದಾ ಚಿನ್ಮಯಿ. ಓಕೆ, ನಮಸ್ತೆ ಸರ್, ಶುಭ ಸಂಜೆ. ಭಾರತ್ ಪ್ರಕಾಶ್ ಶಿವಮೊಗ್ಗ, ಕಣ್ಣು ಕಣ್ಣು ಕಲೆತಾಗ ಕಾಣದಂತೆ ಮಾಯವಾದನು, ಕಣ್ಣು ಹೊಡೆಯೋಕ್ಕೆ ಮುನ್ನ. ಓಹೋ, ಎಷ್ಟೊಂದು ಹಾಡು ಕಳಿಸ್ಬಿಟ್ಟಿದ್ದಾರೆ. ಅಜಯ್ ವಾಂಡ್ಕರ್ ಲೋಯ ವೃತ್ತ ಭದ್ರಾವತಿ, ಕರುನಾಡು ತಾಯಿ ಸದಾ ಚಿನ್ಮಯಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ವೀರಿಲ ವಿಜಯನಗರ ಶಿವಮೊಗ್ಗ, ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾ ಹಾಡುವೆ, ಕನ್ನಡ ರೋಮಾಂಚನ ಈ ಕನ್ನಡ ಅಂಬಯ್ಯರ್ ಕೋಟಿ ಭದ್ರಾವತಿ ಜನಾಪುರದಿಂದ ಕಂಗಳು ವಂದನೆ ಹೇಳಿದೆ ಹಾಡು ಕಳಿಸಿದ್ದಾರೆ. ಮಂಜುಳಾ ಜಲಾಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಸಮೇತ ಗೊಂಬೆ ಚಿತ್ರದ ಹಾಡು ಕೋಗಿಲೆ ಹಾಡಿದೆ ಕೇಳಿದೆಯ, ಧರ್ಮಸ್ಥಳದಿಂದ ಅಂಬಿಕಾ. ಓ ಗ್ರೇಟ್. ಕಣ್ಣುಗಳೇ ಕಮಲಗಳು ಮುಂಗುರುಳೆ ದುಂಬಿಗಳು ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಯಾರಿದು? ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ನಿತಾ ಹಾಗೂ ಕುಟುಂಬದವರು ಕೋಗಿಲೆ ಹಾಡು ಚಂದಾನ ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಎಸ್ ಕೆಳಗಡೆ ಸಾಕಷ್ಟು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ರಿ, ಖುಷಿಯಾಯಿತು. ಕಾರ್ಯಕ್ರಮದಲ್ಲಿ ಫೋನ್ ಕರೆ ಇಲ್ಲದೆ ಹೋದರೂ ವಾಟ್ಸಪ್ ಸಂಖ್ಯೆಯಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಮುಂದಿನ ಗೀತೆಗೆ ಹೋಗೋಣ. ಮುಂದಿನ ಗೀತೆಗೆ ಕೇಳ್ತಾ ಇದ್ದೀವಿ. ಆ ಮಧ್ಯ ಹಾಡಿನ ಮಧ್ಯ ಒಂದು ಅಕ್ಷರ ನಿಮಗೆ ಬರುತ್ತೆ. ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಈ ಗೀತೆ ಚಿನ್ಮಯ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ.

ಸ್ಟುಡಿಯೋ ಸಮಯ 8:48 ಆತ್ಮೀಯ ಕೆಳಗಡೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದಾವೆ. ಚಿತ್ರಗೀತೆಗಳ ಕಾರ್ಯಕ್ರಮ ಅಂತ್ಯಾಕ್ಷರಿ ಸಾಗ್ತಾ ಇದೆ. ನನ್ನ ಅಕ್ಷರ ನಾ ಆಗಿತ್ತು. ನಾಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ನಮ್ಮ ಶ್ರೋತೃಗಳು ಕಳಿಸಿದರೆ ನೋಡೋಣ ಯಾವ್ಯಾವ ಹಾಡುಗಳನ್ನು ಕಳಿಸಿದರೆ ಅಂತೇಳಿ. ಮಮತಾ ಭದ್ರಾವತಿಯಿಂದ, ನಾನು ನೀನು ಒಂದಾದ ಮೇಲೆ ಈ ದೂರ ನೀ ಹೇಗೆ ಹೋಗುವೆ ಹಾಡು ಕಳಿಸಿದರೆ. ನಾನಿರುವುದೇ ನಿಮಗಾಗಿ, ನೀವಿರುವುದೇ ನಮಗಾಗಿ, ಯಾರಿದು

ಹಾಡು ಕಳಿಸಿದರೆ ಯಾರದು ಹೆಸರು? ಓಕೆ, ನಂಬರ್ ಎಂಡಿಂಗ್ ವಿತ್ 5284. ದಯವಿಟ್ಟು ನಿಮ್ಮ ಸಂದೇಶದ ಒಟ್ಟಿಗೆ ನಿಮ್ಮ ಹೆಸರು ಊರನ್ನ ಕಳಿಸ್ಕೊಡಿ. ನಿಮ್ಮ ಹಳೆ ಹೆಸರ ಸಂದೇಶದಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂದ್ಕೊಂಡಿರ್ತೀರಿ. ಸೊ ಅದು ಕಷ್ಟ ಹುಡುಕೋದು. ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಊರು ಎರಡೂ ಇರಲಿ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ನಲಿ ನಲಿ ನಲಿ ಬಿನ ಬೇಡಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿ ನಗುವ ನಯನ ಮಧುರ ಮೌನ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನೀ ಮೊದಲು ನೀ ಕೊನೆ ಬೇರೆ ಯಾರೂ ಬೇಡ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಬೈರ್ಕೋಟೆ ಜನ್ನಾಪುರ ಭದ್ರಾವತಿಯಿಂದ ನಮ್ಮೂರ ಇವರಾಣಿ ಕಲ್ಯಾಣವಂತೆ ಹಾಡು. ನಮ್ಮೋರ ಮಂದಾರ ಹೂವೆ ಯಾರಿದು? ಕೀರ್ತನಾ ರಜನಿ ಸಿರಿ ಡಿ ಕೆ ರಿಯಾ ಗಾಂಧಿ ಬಜಾರ್ ಬಜಾಜ್ ಆಗಿದೆ ಶಿವಮೊಗ್ಗದಿಂದ. ಓಕೆ ಗಾಂಧಿ, ಎಸ್ ಎಸ್, ನೋಡೋಣ ನೆಕ್ಸ್ಟ್ ಸಂದೇಶ. ಶಿವಮೊಗ್ಗ ತಾಲೂಕು ಕೊರಗು ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ನಾನಿರುವುದು ನಿಮಗಾಗಿ ಹಾಡು. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ನಾನು ನೀನು ಒಂದಾದ ಮೇಲೆ ಅನ್ನ ಹಾಡು. ಮಲ್ತೇಶ್ವರ್ ನೀವು ಕೊಟ್ಟಿರುವಂತಕ್ಷರಿ ಅಕ್ಷರ ಕಾದಿಂದ ಕಣ್ಮಿಂಚಿನ ಈ ಮಾತಲ್ಲಿ ಅನ್ನ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ. ಸುಮಿತ್ರ ಮಾಂಡ್ರೆ ನಗರ ಶಿವಮೊಗ್ಗದಿಂದ ನಿನ್ನೆ ನೋಡೋ ಆಸೆ ಏನೋ ಹೇಳೋ ಆಸೆ ಅನ್ನ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಸಲ್ಮಾ ಅವರು, ಸಲ್ಮಾ ಸೋನಿಯಾ, ನವಿಲೇನೋ ಕುಣಿಬೇಕು, ಎಸ್ ಕೋಗಿಲೆಯು ಹಾಡಬೇಕು. ಓಕೆ, ನನ್ನ ಸವಿ ನೆನಪು ಮನದಲ್ಲಿ ಆರಾಧನೆ. ಸರಿ ಸರಿ ಸರಿ, ಇದು ಯಾವುದಿದು? ಓಕೆ, ನಿನ್ನ ಸವಿ ನೆನಪು ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಒಳ್ಳೆ ಹಾಡಿದು. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿ ಅವರ ಹಾಡು. ನಿತಿನ್ ಬಣಗಾರ್ ಗೋಪಾಲ್ ಬಡ ಗೋಪಾಲ್ಗೌಡ ಬಡಾವಣೆ ಶಿವಮೊಗ್ಗ. ನಾನಿನ್ನ ಮರೆಯಲಾರೆ ಶೀರ್ಷಿಕೆಯ ನಾನಿನ್ನ ಮರೆಯಲಾರೆ ಹಾಡು. ಓಕೆ ಗ್ರೇಟ್, ರೈಟ್ ರೈಟ್. ಫ್ರಮ್ ವೀಣ ಪೂರ್ಣ ಪ್ರಜ್ಞ ಲೇಔಟ್ ಬೆಂಗಳೂರು. ನಾನು ನೀನು ಒಂದಾದ ಮೇಲೆ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಜಿ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮ್ಮೂರು ಮೈಸೂರು. ಓಹೋ, ತುಂಬಾ ಹಳೆಯ ಹಾಡು. ನಿಮ್ಮೂರು ಯಾವೂರು ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಪ್ರೀತಿಯ ಮಲ್ತೇಶ್ವರ್ ಅವರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ನಿಮ್ಮ 5:30 ಕಾರ್ಯಕ್ರಮ ಕೇಳಲಾಗಲಿಲ್ಲ ಸರ್. ನಿಮ್ಮ ಒಳ್ಳೆಯ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡಿದ್ದು ಬೇಜಾರಾಯಿತು. ಎಂದಿಗೂ ನಿಮ್ಮ ನಿರೂಪಣೆಯ ಒಳ್ಳೆಯ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಳ್ಳಲು ಮನಸ್ಸು ಬರಲ್ಲ ಸರ್. ಅದಕ್ಕಾಗಿ ಈಗ ಕೇಳುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ರಾಘವ ಮುನಿಯಾನಿ ಶಕುಂತಳ ಮಕ್ಕಳಾದ ಪ್ರೀತಿಮಾಕು ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಸಂದೇಶ. ಥ್ಯಾಂಕ್ ಯು. ಮತ್ತೆ ಕನ್ನಡ ನಾಡಿನ ಕರಾವಳಿ ಕಾ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ನಗೆಯ ಸೂರ್ಯ ಕಾಂತಿಯೇ ನನಗೆ ನಿನಗೆ ವಂದನೆ ಅನ್ನೋ ಹಾಡನ್ನು ಎರಡು ಅಂದರೆ ಕಾ ಮತ್ತೆ ನ ಅಕ್ಷರಕ್ಕೆ ಸಂಬಂಧಪಟ್ಟ ಎರಡು ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು ನಿನ್ನತೆ ನೆನಪು ದಿನವೂ ಮನದಲ್ಲಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಭಾರತೀಯ ಪ್ರಕಾಶ್ ಶಿವಮೊಗ್ಗದಿಂದ ನಗು ಎಂದಿದೆ ಮಂಜಿನ ಬಿಂದು ನಲಿಯುತ ಹೃದಯ ಹಾಡನ್ನು ಹಾಡಿದೆ. ಓಕೆ, ಎರಡು ಹಾಡು ಕಳಿಸಿದರೆ ಒಂದೇ ಹಾಡನ್ನು ಕಳಿಸ್ಕೊಡಿ. ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಉತ್ತರ. ಓಕೆ, ನೋಡು ಇವನ ಅಂದಾನ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮತ್ತೊಂದು ಹಾಡು ನಿನ್ನ ಕಣ್ಣ ನೋಟದಲ್ಲಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಳ್ಳಿ ಹಾಡುಗಳು ಬೇಕಾಗ್ಬೋದು. ಮಹೇಶ್ವರಿ ಕಾಗೇಹಳ್ಳ ನಾನು ನೀನು ಒಂದಾದ ಮೇಲೆ ಹಾಡು. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ನನ್ನದೇ ಕೋಗಿಲೆಯ ಒಲವು ಗೆಲುವು ಚಿತ್ರದ್ದು. ಓಕೆ ರೈಟ್. ನನ್ನಾಸೆಯ ಹೂವೆ ನಾಡನ್ನ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕಳಿಸಿದ್ದಾರೆ. ನಾದಮಯ ಈ ಲೋಕವೆಲ್ಲ ನಾದಮಯ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಅಂಬಿಕಾ ಅವರು. ನೀನು ನಾನು ಯಾರೇನು, ನೀನು ನಾನು ಯಾರೇನು ಅನ್ನೋ ಹಾಡು ಕಳಿಸ್ಕೊಟ್ಟಿದ್ದಾರೆ. ಅದು ಯಾವುದಿದು?
ಚಿತ್ರ ದೊಡ್ಡ ದೊಡ್ಡಪ್ಪ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ. ಆಶಾ ಪ್ರಕಾಶ ನಂದಿನಿ ಕೋಲಾರದಿಂದ. ನಮಸ್ತೆ, ರಾತ್ರಿಯ ಭವಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡು ಅದ್ಭುತ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರ ಶ್ರೀಧರ ಪದ್ಮಾ ಪನ್ನಗ ಟಿ ಅನಂತ್ ಕುಮಾರ್ ಅವರು. ಓಕೆ ಸರ್, ಅಂತ್ಯಕ್ಷರಿ ಕಾರ್ಯಕ್ರಮ ನಡೀತಾ ಇದೆ, ಭಾಗವಹಿಸಿ ಹಾಡನ್ನು ಕಳಿಸ್ಕೊಡಿ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರದಿಂದ, ನಾ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಡು, ನನ್ನವಳು ನನ್ನವಳು ಮುಟ್ಟಿದರೆ ಮಲಗುವಳು ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಇವತ್ತು ಫೋನಿಗೆ ಲೈನ್ ಸಿಕ್ಕಿಲ್ಲ ಅಂತ ಬೇಸರ ಆಗೋ ಥರ ಇಲ್ಲ ಸರ್, ತುಂಬ ಸೂಪರ್ ಆಗಿದೆ ಕಾರ್ಯಕ್ರಮ ಸಲ್ಮಾ ಟೀಚರ್. ಓಕೆ, ಥ್ಯಾಂಕ್ ಯು. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಗೊಂಡಿ, ನೀ ತಂದ ಕಾಣಿಕೆ ನಗೆ ಹೂ ಮಾಲಿಕೆ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ನಿನ್ನ ಎಲ್ಲೋ ನನ್ನ ಅಲ್ಲಿ, ಹಾಡೇ ತಪ್ಪಾಗ್ಬಿಡುತ್ತೆ ಅದು. ಓಕೆ ಓಕೆ, ಅದು ಕಳಿಸ್ಕೊಡ್ಬೇಕು ಚೆನ್ನಾಗಿ. ಓಕೆ, ನೀನಾದೆ ನಾ ಇನ್ನೊಂದು ಹಾಡು ಯುವರತ್ನದ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರತಿಮಜ್ಜಿ, ಸರಿ ಪ್ರತಿ ಏನಿದು ಆ ಹೆಸರು ಏನಿದು ಗೊತ್ತಾಗ್ತಿಲ್ಲ. ಓಕೆ, ಶಿವಮೊಗ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಹಂಪನ ನಾಮ್ತಿಯಿಂದ ನಾನೊಂದು ತೀರ ನೀನೊಂದು ತೀರ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ನಗುವು ಚೆನ್ನ ಮಗುವು ಚೆನ್ನ ಹುಡುಗ ಎಂಥ ಚೆನ್ನ, ಆನಂದ್ ಚಿತ್ರದ ಹಾಡನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಎಸ್, ಕೆಲವರೆ ತುಂಬ ಖುಷಿ ಆಗ್ತಾ ಇದೆ, ಫೋನ್ ಕರೆಗಿಂತ ಇದು ತುಂಬ ಸೂಪರ್ ಆಗಿ ಎಲ್ಲರಿಗೂ ಕರೆ ಸಿಗ್ತಾ ಇದೆ. ಇದೊಂಥರ ಕರೆ ಅಲ್ವಾ, ಎಲ್ಲರ ಹೆಸರು ಕೇಳಿ ಬರ್ತಾ ಇದೆ. ಎಸ್, ಕೇಳಿದರೆ ಈಗ ನಮ್ಮ ಮುಂದಿನ ಗೀತೆಗೆ ಹೋಗೋಣ. ಕಾಯ್ತಾ ಇರಿ ನಿಮ್ಮ ಅಕ್ಷರಕ್ಕೋಸ್ಕರ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಆಟೋ ಶಂಕರ್ ಚಿತ್ರದ ಈ ಗೀತೆ, ಧ್ವನಿ ಸುಂದರ್ ಅವರದು. ಈಗ ಗೀತೆ ಕೇಳ್ತಾ ಇರಿ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ಅಕ್ಷರ.

0: Magro.
1: ನಮ್ಮ ಕೇಳಿದ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಕ್ಷರ ಲಾ ಅಕ್ಷರ ನಿಮ್ಮ ಮುಂದೆ, ಲಾ ಅಕ್ಷರದ ಹಾಡು, ಲಾ ಅಕ್ಷರದ ಹಾಡನ್ನು ಕಳಿಸ್ಕೊಡಿ. ಮತ್ತೊಮ್ಮೆ ನಮ್ಮ ಹೊಸೊಬ್ಬರು ಯಾರಾದ್ರೂ ಜಾಯ್ನ್ ಆಗಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 9484815720.

ಎಸ್ ಕೆಳಗಡೆ ಆಟೋ ಶಂಕರ್ ಚಿತ್ರದಿಂದ ಒಂದು ಸುಂದರ ಹಾಡನ್ನು ಕೇಳ್ಕೊಂಬಂದ್ರಿ. ಕೆಳಗಡೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ ಆರ್ ಭಟ್. ಓಕೆ, ಕೆಳಗಡೆ ಇದೊಂದು ಪ್ರಕಟಣೆ. ಶಿವಮೊಗ್ಗ ನಗರದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕದಲ್ಲಿ ಕ್ಲೋರಿ ಫ್ಲಾಕ್ಯುಲೇಟರ್ನಲ್ಲಿ ನೀರು ಸೋರುಕ್ಕಿವೆ ಆಗುತ್ತಿದ್ದು, ಈ ಘಟಕದ ದುರಸ್ತಿ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಈ ಕಾಮಗಾರಿ ಮುಕ್ತಾಯವಾಗುವವರೆಗೂ ಶಿವಮೊಗ್ಗ ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಸಹಾಯಕ ಕಾರ್ಯಪಾಲಕರು ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪ್ರಕಟಣೆ ಕೇಳಿದ್ರಿ. ಎಸ್ ಕೇಳಿದರೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನಿಮಗೆ ಲಾ ಅಕ್ಷರ ಕೊಟ್ಟಿದ್ದೆ, ಲಾ ಅಕ್ಷರದ ಹಾಡನ್ನು ಕಳಿಸ್ಕೊಡಿ ಅಂತೇಳಿ. ನೋಡೋಣ, ನಮ್ಮ ಕೇಳುಗರು ಹಾಡುಗಳನ್ನು ಕಳಿಸಿದರೆ, ಯಾರು ಯಾವ ಹಾಡುಗಳನ್ನು ಕಳಿಸಿದರೆ ನೋಡೋಣ. ಎಸ್ ಮಮತಾ ಭದ್ರಾವತಿಯಿಂದ ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ. ಓಕೆ, ಒಳ್ಳೆ ಹಾಡೇ ಕಳಿಸ್ಕೊಟ್ಟಿರ್ಬೇಕು, ಕೊಟ್ಟಿದ್ದಾರೆ ಮೊದಲನೇ ಹಾಡು. ಮೈರ್ಕೋಟೆ ಜನಪುರದಿಂದ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಹಾಡು ಬಂದಿದೆ. ನಿತಿನ್ ಬಣಗಾರ್, ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಓಕೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಲಾಲಿ ಲಾಲಿ ಒಲವೇ ಲಾಲಿ ಅನ್ನೋ ಹಾಡು ಬೇರೆ ಹಾಡಿತು. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಲೋಕವೇ ಹೇಳಿದ ಮಾತಿದು. ಓಕೆ, ರೈಟ್. ಉಮೇಶ್ ಸಿರಿಗೆರೆಯಿಂದ ಫಲಿತಾಂಶ ಚಿತ್ರದ ಲವ್ ಎಂದರೆ ಯಾರು ಅರಿಯದ ಬಂಧನ. ಓಕೆ ಸರ್, ಒಳ್ಳೆ ಹಾಡು. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಲೋಕವೇ ಹೇಳಿದ ಮಾತಿದು. ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಚಿತ್ರ ಗಂಡುಗಲಿ ಕುಮಾರ ರಾಮ ಗೀತೆ ಲೇ ಲೇ ಪಾಡಿ ಲೇ ಪಾಡಿಗ. ಓಹೋ, ತುಂಬ ಹಳೆಯ ಹಾಡು ಅಂತ ಅನ್ಸುತ್ತೆ. ಓಕೆ. ಚಿತ್ರ ಬೀದಿ ಬಸವಣ್ಣ, ಲವ್ ಲವ್ ಅಂದ್ರೆ ಪ್ರೇಮ, ಲವ್ ಮಾಡೋ ಲೈಫೇ ಬೇಕೇ ಬೇಕಮ್ಮ. ಯಾರಿದು? ಆಶಾ ಪ್ರಕಾಶ್ ನಂದಿನಿ ಕೋಲಾರ ಅವರ ಸಂದೇಶ, ಅವರ ಹಾಡು. ಲೋಕವೇ ಹೇಳಿದ ಮಾತಿದು ಯಾರಿದು? ಮುರಳೀಧರ್ ಶಿವಮೊಗ್ಗದಿಂದ. ಓಹೋ, ಈಗ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಓಕೆ, ಲಾಲಿ ಸುವಾಲಿ ಎರಡ ಹಾಡ ಕಳಿಸಿದರು. ಓಕೆ, ಎಸ್, ಥ್ಯಾಂಕ್ ಯು. ವೀರೇಲಾ ವಿದ್ಯಾನಗರ ಶಿವಮೊಗ್ಗದಿಂದ ಲವ್ ಎಂದರೆ ಯಾರು ಬಿಡಿಸದ ಬಂಧನ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಒಬ್ಳಿ ಲಾಲಿ ಲಾಲಿ ಸುಕುಮಾರ ಹಾಡು. ಸುಮಿತ್ರ ಮಾಡ್ರೆ ನಾಗರ ಶಿವಮೊಗ್ಗದಿಂದ ಲೋಕವೇ ಹೇಳಿದ ಮಾತಿದ್ದು ಅನ್ನೋ ಹಾಡು. ವಿಶಾಲ್ ಆರ್ ಭದ್ರಾವತಿಯಿಂದ ಲಾಲಿ ಲಾಲಿ ಸುಕುಮಾರ. ಸಲ್ಮಾ ಸೋನಿಯಾ ಲಾಲಿ ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ. ಓ, ಹಾಡ್ ಬೇರೆ. ಓಕೆ, ರೈಟ್, ಕಳಿಸಿದಿರಿ. ಶ್ಯಾಮ್ ಸುರೇಶ್ BH ರೋಡ್ ಭದ್ರಾವತಿಯಿಂದ

ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ ಓಹೋ ರಿಪೀಟ್ ಇದ್ವಂತು ಶಿರಬಾಗಿ ಎನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವಾತಿ ಮತ್ತು ಚಿತ್ರದ ಗೀತೆ ಅಂತ ಹೇಳ್ತಿದ್ದಾರೆ. ಓಕೆ. ರಾಘವ ಮನಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಿಯ ಮಗ ಪ್ರೀತಿಕ ಪುತ್ರ ಬೆಟ್ಟಂಪಾಡಿ ದುಬೈಯಿಂದ ಅವರ ಸಂದೇಶ ಲಾಲಿ ಲಾಲಿ ಸುಕುಮಾರ. ಓಕೆ. ಲಾಲಿ ಲಾಲ್ ಏನಿದು ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ. ಓಕೆ. ಲಾಲ್ ಲಾಲ್ ಲಾಲ್ ಲಾ ಅನ್ನೋ ಹಾಡು. ಓಕೆ. ಹಾಡು ಸ್ವರನೇ ತಗೊಂಬಿಟ್ಟಿದ್ದಾರೆ ಹಾಡಾಗಿ. ಎಸ್. ಯಾರಿದು? ಧರ್ಮಸ್ಥಳದಿಂದ ಅಂಬಿಕಾ ಅವರು. ಓಕೆ, ಥ್ಯಾಂಕ್ ಯು. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿಯಿಂದ. ಓಕೆ. ಈ ಹಾಡು ತುಂಬ ಸಲ ರಿಪೀಟ್ ಆಗ್ತಾ ಇದೆ. ಲಾಲಿ ಸುವಾಲಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪ್ಪರ ಸಿದ್ಧ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು. ಓಕೆ ಸರ್. ಮಹೇಶ್ವರಿ ಕಗೆ ಹಳ್ಳದಿಂದ ಲವ್ ಲವ್ ಲವ್ ಲವ್ ಲವ್ ಲವ್ ಲವ್ ಮುಂದಕ್ಕೆ ಹೋಗೇ ಇಲ್ಲ, ಅದು ಅಷ್ಟಕ್ಕೆ ಬಂದ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು. ಹೆವಿಲ್ ರಾಘವೇಂದ್ರ ಪರ್ವತ ಭದ್ರಾವತಿಯಿಂದ ಲಾಲಿ ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಮಯೂರ್ ಕೋಟಿ ಶ್ರೇಯ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ಲೇ ಲೇ ಅಪ್ಪನ ಮಗಳೇ. ಓಕೆ ಓಕೆ ಓಕೆ. ತುಂಬ ಹಾಡೆಲ್ಲ ತುಂಬ ತುಂಬ ವಿಶೇಷವಾದ ಹಾಡುಗಳನ್ನು ಕಳಿಸ್ಕೊಟ್ಟಿದ್ರಿ. ಎಸ್ ಎಸ್. ಓಕೆ. ಮುಂದಿನ ಗೀತೆಯನ್ನು ಕೇಳಿಸ್ತೀನಿ, ನಿಮ್ಮ ಅಕ್ಷರಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಈಗ ಮುಂದಿನ ಗೀತೆ ಮಲಯ ಮಾರುತ ಚಿತ್ರದ ಗೀತೆ, ಧ್ವನಿ ಕೆ ಜೆ ಯೇಸುದಾಸ್ ಅವರದ್ದು.

ಮಕ್ಕಳಿಗೆ ಯೇಸುದಾಸ್ ಅವರು ಅಕ್ಷರ ಕೊಡ್ತಾನೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಆ ಅಕ್ಷರ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಆ ಅಕ್ಷರದ ಹಾಡನ್ನು ನೀವು ನಿಮಗೆ ಕಳಿಸ್ಕೊಡಿ. ಈ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ.

ಕೇಳಿದರೆ ಕಾರ್ಯಕ್ರಮ ಮುಗಿಯುವಂತ ಸಮಯ ಆಗ್ತಾ ಇದೆ. ನೆನಪಿರಲಿ, ನಾಳೆ ಇದೇ ಸಮಯಕ್ಕೆ ನೋಡೋಣ, ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಮಾಡೋಣ, ಫೋನ್ ಸರಿ ಇದ್ರೆ, ಇಲ್ಲಾಂದ್ರೆ ಇದೇ ತರ ಕಾರ್ಯಕ್ರಮವನ್ನು ಮಾಡೋಣ ಅಂತ ಸಂದೇಶ ನೋಡೋಣ. ಮಮತಾ ಭದ್ರಾವತಿಯಿಂದ ಅಲ್ಲೊಂದು ಲೋಕ ಇಲ್ಲೊಂದು ಲೋಕ ಆ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಡನ್ನು ಕಳಿಸಿದರೆ, ನಿತಿನ್ ಬಣಗಾರ ಆಕಾಶ ದೀಪವು ನೀನು ಅನ್ನ ಹಾಡು, ಹಂಪನ ನೆಮ್ಮತಿಯಿಂದ ಅಮ್ಮ ನಿನ್ನ ತೋಳಿನಲ್ಲಿ, ಬೈರ್ಕೋಟೆ ಜನಾಪುರ ಅಂದ ಹಾಲು ಜನ ಒಂದಾದಾಗ ಇದು ನೀವು ದೊಡ್ಡ ಹಾಕಿ ಕಳಿಸ್ಕೊಟ್ಟಿದ್ವಿ. ಹೆಬಲ್ ರಾಘವೇಂದ್ರ ಅಪರ್ವತ ಭದ್ರಾವತಿಯಿಂದ ಆಲಿಸಿರಿ ಅನ್ನೋ ಹಾಡನ್ನು ಕಳಿಸಿದರೆ, ಮಹೇಶ್ವರಿ ಕಾಗೇಹಳ್ಳದಿಂದ ಅನುರಾಗದ ಅಲೆಯಲ್ಲಿ ಅನ್ನೋ ಹಾಡು, ವರ್ಷಿತ ಗಣೇಶ್ ದಾವಣಗೆರೆಯಿಂದ ಅಂದಿಗಿಂತ ಹಿಂದೇನೆ ಚಂದವು ಅನ್ನೋ ಹಾಡನ್ನು ಕಳಿಸಿದರೆ, ಸಲ್ಮಾ ಟೀಚರ್ ಈ ಕನ್ನಡದ ಅಕ್ಷರಂಬಲೆ ಓಹೋ ಒಳ್ಳೆ ಹಾಡು, ವೀರಿಲ ವಿಧಾನಗರ ಶಿವಮೊಗ್ಗದಿಂದ ಹರಳಿದೆ ಅರಳಿದೆ ಮೊದಲಿಗ ತಾವರೆ ಹರಳಿದೆ ಅನ್ನೋ ಹಾಡನ್ನು ಕಳಿಸಿದರೆ, ಚಿತ್ರಶಿವಕುಮಾರ್ ಹೊಸಮನೆಯಿಂದ ಅಮ್ಮ ನಿನ್ನ ತೋಳಿನಲ್ಲಿ ಅನ್ನೋ ಹಾಡು, ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಕುಡಿ ಭದ್ರಾವತಿಯಿಂದ. ಓಕೆ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರು ಆಕಾಶದಿಂದ ದರಗಿಡಿದ ರಂಬೆ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ರಾಘವ ಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತ ಮಗ ಪ್ರೀತಿಕ ಪುತ್ರ ಬೆಟ್ಟಪಾಡೆ ದುಬಾಯ್ ಆರತಿ ದರಗಿಡಿದಂತೆ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಪುಷ್ಪ ವಿನಾಭರಗಳ ಶಿವಮೊಗ್ಗದಿಂದ ಅಮ್ಮ ಎಂದರೆ ಏನೋ ಹರುಷವೋ ಅನ್ನೋ ಹಾಡು, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಅಮ್ಮ ನಿನ್ನ ತೋಳಿನಲ್ಲಿ ಅನ್ನೋ ಹಾಡು, ಶ್ಯಾಮ್ ಸುರೇಶ್ ಹೃದಯ ದೀಪ ಸಿನಿಮಾ ಹರೆಯ ನೀಡಿದೆ ದೊಡ್ಡ ಹಾ ಕಳಿಸಿದ್ರಿ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆತಿಥ್ಯ ಭಟ್ ಅವರು ಕೋರಿ ಮಣಗದ್ದೆ ಹೋಗ್ಬಿಟ್ಟಿದೆ, ಅರಳಿದೆ ಅರಳಿದೆ ಅನ್ನೋ ಹಾಡನ್ನು, ಬದಳಿದೆ ತಾವರೆ ಅರಳಿದೆ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ ಅವರು ಚಿತ್ರ ನನ್ನೊಬ್ಬ ಕಳ್ಳ ಆಗಿದೆ ಅರಳುತ್ತಿದೆ ಮೋಹ ಅನ್ನೋ ಹಾಡನ್ನು ಕಳಿಸಿದ್ದಾರೆ. ಅದೇ ರೀತಿ ಹಾರುತ್ತಿರುವ ಮೋಡಗಳೆ ಅನ್ನೋ ಹಾಡನ್ನು ಮುರಳೀಧರ್ ಶಿವಮೊಗ್ಗ ಅವರು ಅದು ಇನ್ನೊಂದು ಹಾಡು ಕಳಿಸಿದ್ದಾರೆ. ಆನೆಯ ಮೇಲೆ ಅಂಬಾರಿ ಕಂಡೆ ಓಕೆ ಎರಡು ಹಾಡು ಕಳಿಸಿದ್ದಾರೆ. ರೂಪೇಶ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಆಯಾ ಇದೆ ಈ ದಿನ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಿತ್ರಾ ಮಂಡಲ್ ನಗರ ಶಿವಮೊಗ್ಗದಿಂದ ಆಗಸಕ್ಕೆ ಮೋಡ ಸಂಗಾತಿ ಅನ್ನೋ ಹಾಡನ್ನು, ಆರತಿಯ ದರಗಿಡಿದಂತೆ ಅನ್ನೋ ಚಿತ್ರನ ಧರ್ಮಸ್ಥಳದಿಂದ ಅಂಬಿಕಾ ಅವರು ಆನಂದ ಸೇರಿ ಹಾಡಲು ಆನಂದ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಶ್ರೀಧರ್ ಪದ್ಮಾ ಪನ್ನಗಾಟಿ ಅನಂತ್ ಕುಮಾರ್ ಅವರು ಮಹೇಶ್ವರಿ ಕವಿಯಾಳದಿಂದ ಇದುವರೆಗೆ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟು ತಮಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಹಾಡು ಕಳಿಸಿಲ್ಲ. ನಮಸ್ತೆ ಆಕಾಶವಾಣಿ ಇಂದಿರಾ ತಿಪ್ಪೇಶ್ ಗೋಪಾಳ, ಇಂಗು ತೆಂಗು ಇದ್ರೆ ಮಂಗನ ಅಡುಗೆ ಚಂದ ಏನು ಹಾಡು ಕಳಿಸಿಕೊಟ್ಬಿಟ್ಟಿದ್ದಾರೆ. ಓಕೆ, ಶ್ರೇಯ ರೇಖಾ ಕೋಟಿ ಶ್ರೇಯ ಗುಜ್ಜ ಸಿದ್ದಾಪುರದಿಂದ ಅಮ್ಮ ಅಮ್ಮ ಅನ್ನೋ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಇದೇ ಕಾರ್ಯಕ್ರಮ ಸೂಪರ್ ಆಗಿದೆ ಸರ್ ಅಂತ ಹೇಳ್ತಿದ್ದಾರೆ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ. ಎಸ್ ಸರ್, ಕೆಳಗಡೆ ಸಮಯ ಆಗ್ತಾ ಬಂದ್ಬಿಡ್ತು, ಇನ್ನೇನು ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಟ್ಟಿದೆ. ನೋಡೋಣ ನಾಳೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಫೋನ್ ಕರೆ ಇದ್ರೆ ತಗೊಳ್ಳೋಣ, ಮತ್ತೆ ಇದೇ ಕಾರ್ಯಕ್ರಮ ಮುಂದುವರ್ಸೋಣ ಅಂತ ಹೇಳ್ತಾ, ಇವಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲ ಕೇಳಿ ಬಂದವರಿಗೆ ನಿರಯದ ಪರವಾಗಿ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳೆಯ ಮಾಲತೇಶ್. ಆಕಾಶವಾಣಿ ಭದ್ರಾವತಿಯ ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: flood-affected states. U.S. President Donald Trump says ceasefire with Iran is over. And in Wimbledon tennis, Marta Kostyuk, Ukraine and Czech player Linda Noskova enter women's singles semifinals. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. 19ನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ ಎಫ್ಐಆರ್ ಹಂತದಿಂದ ಹಿಡಿದು ಸುಪ್ರೀಂಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ದ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲಾ ಅಪರಾಧಗಳಿಗೆ ವಿಧಿ ವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ ಐಪಿಸಿ ಮತ್ತು ಕೆಲವು ವರ್ಷಗಳ ನಂತರ ಸಿಆರ್ಪಿಸಿಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುರುಹುಗಳನ್ನು ತೊಡೆದು ಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ ಜುಲೈ 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪಿನಲ್ ಕೋಡ್, 1898ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತ್ತು. ಈಗ ಇಂಡಿಯನ್ ಪಿನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ 3 ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ 3 ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ 3 ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು.

ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ, ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಗೆ ರಾಷ್ಟದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆ ವಿರುದ್ದದ ಹೋರಾಟಕ್ಕೆ ಹೆಚ್ಚಿನ ನೆರವು ನೀಡುತ್ತಿದೆ. ಹೊಸ ಕಾನೂನುಗಳ ಅಡಿಯಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳು ಇನ್ನು ಮುಂದೆ ಕಾನೂನಿನ ಸಂಕೀರ್ಣತೆಗಳನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾನೂನುಗಳು ಪ್ರತಿಯೊಂದು ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿ ವಿಜ್ಞಾನ, ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯ ಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಮಿತಿಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ನ್ಯಾಯಾಧೀಶರು, ಕಾನೂನು ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು ಪರಿಶೀಲಿಸಿದರು. ಬೆಜ್ ಬರುವ, ವಿಶ್ವನಾಥನ್, ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005ರ 111ನೇ, 2006ರ 110ನೇ ಮತ್ತು 2011ರ 146ನೇ ವರದಿಗಳನ್ನು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು.
ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ವರ್ಷ ಹಳೆಯ ಐಪಿಸಿ, 125 ವರ್ಷ ಹಳೆಯ ಸಿಆರ್ಪಿಸಿ ಮತ್ತು 150 ವರ್ಷ ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು. ವಸಾಹತುಶಾಹಿ ಕಾಲದ ಕಾನೂನು

ಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು ಮಕ್ಕಳು ಮತ್ತು ರಾಷ್ಟದ ವಿರುದ್ದದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು ಮಕ್ಕಳು ಮತ್ತು ರಾಷ್ಟದ ವಿರುದ್ದದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಮಿತಿಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024 ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ. ಆದರೆ 1973 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 177 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸೃಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024 ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್ ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೀಸ್ ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872 ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೇ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಮಿತಿಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನ ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ. ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಮಿತಿಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನೈಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು.
0: ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು. ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಯಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
1: ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಗಲೇರಿಕೊಂಡಿತ್ತು.
0: ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರ?
1: ಇಲ್ಲ ಮೇಡಮ್, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂತವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಹರಿಕಥೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದ್ವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಿಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬೇಡ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಡ್ಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನ್ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟ ಆಡಕ್ಕೆ ಹೋಗೋಣ ಅಂತೇಳಿ. ಸೊ ಆತರ ಓಟ ಕೈ ತೋಟದ ಮೂಲಕ ನೀರು ಹಾಕುವ ಮೂಲಕ ಓಟ ನನಗೆ ಸೇರ್ಕೊಂತು.
0: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳ್ಬೋದು, ಕ್ರೀಡಾಸಕ್ತಿ ಬೆಳಿಲಿಕ್ಕೆ.
1: ಹೌದೌದೌದು.
0: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ ಬೀರ್ಮಾನ ಹಳ್ಳಿ ಅಂತ. ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ, ಈ ಚಿನ್ನಿ ದಾಂಡ ಆಗಿರ್ಬೋದು, ಖೋಖೋ, ಕಬಡ್ಡಿ, ಕುಂಟೆಬಿಲ್ಲೆ, ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಆಸಕ್ತಿ ಇತ್ತ ನಿಮ್ಗೆ?
1: ಆಕ್ಚುಲಿ ನಾನೊಂದು ಪುಸ್ತಕ ಬರೀತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳಾಡಿದ್ವೋ ಇವತ್ತು ಸಂಪೂರ್ಣವಾಗಿ ಅವು ನಶಿಸೋದೇವೋ ಅದ್ರ ಹೆಸರು ಗೊತ್ತಿಲ್ಲ. ತಾವ್ ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಕೋಲ್ ಜಿಮ್ ಆಟ, ಸೂರ್ ಚಿಂಜ್ ಆಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದ ಅಂತೆ, ಲೆಕ್ಕವಿಲ್ಲದಷ್ಟು.
0: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
1: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ 2 ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ.
0: ಅಂದ್ರೆ ಅವಾಗೆಲ್ಲ ಟಿವಿ ಇರ್ಲಿಲ್ಲ ಮನೆಯಲ್ಲಿ. ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ, ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
1: ಹೌದು, ಅವಳ ಜೊತೆಲ್ಲ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1973 ಇಸ್ವಿಯಲ್ಲಿ. ನಾವು ಹುಟ್ಟಿರೋದು 1966. ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ, ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತ ನಾವು.
0: ಅದೃಷ್ಟವಂತ್ರಿ ಅಂತ ಹೇಳ್ಬೇಕು, ಬೆಳಕಿನಲ್ಲಿ ನಾವು ಬದುಕ್ತಾ

0: ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ, ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
1: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಡಿದುಕೊಳ್ತಾ ಇರೋ ಸಮಾಜ. ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ದೆ ಈಗ್ಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನಣ್ಣ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಸಿಗಾಕೊಳ್ಳೋ ಅವಕಾಶಗಳು ಬಹಳಷ್ಟು ಇದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಕ್ಕ ನನ್ನ ತಾಯಿ ಅಲ್ವೇ. ಎಲ್ಲವನ್ನು ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮ್ಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆ ಸಿಗಾಕೊಂಡ್ಬಿಟ್ಟಿದೀವಿ ಅಷ್ಟೇ.
0: ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ.
1: ನಿಜ ನಿಜ ನಿಜ. ಬಹಳಷ್ಟು ಸರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಆ ಸೈಕಲ್ ಇಟ್ರೆ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ್ದು 22 ಸೈಕಲ್ ಅಷ್ಟೇ ಇದ್ದಿದ್ದಲ್ವ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ತಾಯಿದ ಮೇಲೆ ಮಣ್ಣು ಸುರಿದ್ಬಿಡು, ಏನ್ ನೀವು ಭೂತಾಯಿ ಸಲಿಸ್ತಾವ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿ ಅಡಿಗೆ ಎಸ್ ನೆಲ ಸಂಸ್ಕೃತಿ ಮತ್ತು ಭೂಮಿ ಅಡಿಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ.
0: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು.
1: ಓಟದ್ದಾಯ್ತು.
0: ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ?
1: ಹಿಂದಿಗೂ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಅವ್ರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವ್ರಿಗೆ ಆಸಕ್ತಿ ಇಲ್ಲ. ಅದರಿಂದನೇ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗ್ಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗ್ಲಿಲ್ಲ. ಅಂದಿನ ಕಾಲದಲ್ಲಿ ಕಾಲೇಜು ಹೈಸ್ಕೂಲ್ ಪಿರಿಯಡ್ ಎಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲ್ ಅಲ್ಲಿ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದು ಬರೀ 2 ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ. ಹೈಸ್ಕೂಲ್ ಬರೋವಾಗ ಯೂನಿಫಾರ್ಮ್ ಏನು ಇಲ್ಲ ಅನ್ಕೊಂಡ್ರೆ, ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ, ಅಂತ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದ್ ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರದಲ್ಲಿ ನನ್ನ ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದಾರೆ, ಹೆಗಲ್ ಮೇಲೆ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ ಗೆದ್ರು ಕೂಡ. ಸಮಾಜ ನಮ್ಮನ್ನ ಅಂದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
0: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು.
1: ಅದಕ್ಕಿಂತ ಏನು ಅವ್ರ ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಯಾಕ್ ಉಳಿಸ್ಬೇಕು, ಯಾಕ್ ಬೆಳೆಸ್ಬೇಕು, ಯಾಕ್ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮ್ಗೆ ಯಾವ್ದ್ರ ಮಹತ್ವನ ಹೇಗೆ ಆಗ್ಬೇಕು ಅಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನ ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಡ್ಬಂದು ನನ್ನೂರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದೀವಿ. ಪ್ಲೇಸ್ಮೆಂಟ್ ಇದಾದ್ರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ, ನಮ್ಗೆ ಇದು ಹೆಗ್ಲೇರ್ಕೊಂತು ಸೈಕಲ್ ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರ್ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆ ಸೇರ್ಕೊಂಡ್ ಇವೆರಡು ನನ್ನ ಹೆಗಲಿಗೆ ನನ್ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವ್ ನನ್ನ ಬಿಡ್ಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂರಿಸಿದ್ದಾವೆ.
0: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ ಆಗಿದೆ?
1: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
0: ಓಟಕ್ಕಿಂತ ಮುಂಚೆ ಕುಸ್ತಿಪಟು. ನೀವು
1: ಗರಡಿ ಮನೆ
0: ಹೋಗ್ತೀವಿ, ಗರಡಿ ಮನೆ
1: ಪಕ್ಕದೂರಲ್ಲಿತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಯಲ್ಲಿದ್ದು ಮೇಡಮ್ ಕುಸ್ತಿಗೆ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ HMT ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನು ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು, ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ ಯಾವ್ದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದ್ ಲಂಗೋಟಿದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ ಒಂದು ಇಲ್ಲ, ಇದು ಕೊಟ್ಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ.
0: ಎಷ್ಟೇ ವಯಸ್ಸಾವಾಗ ನಿಮಗೆ?
1: SSLC ಅಂದ್ರೆ 16-17 ವರ್ಷ. 16-17 ವರ್ಷ SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದೀವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಆ ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನ್ಗೆ ಇಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ

0: ಏನ್ ಬಂತದ.
1: ಕರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲೊಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟ್ಟು ಆಗ್ಬೇಕಂದ್ರೆ ಹಾಲು ಹೈನು ಮೊಳಕೆ ಕಾಳುಗಳು ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಇದಕ್ಕೂ ಖರ್ಚಿದ್ದೇ ಇರ್ತದೆ.
0: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮ್ಗೆ 90 ಅಥವಾ 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ ನಮ್ಮನ್ನು ವಿಶೇಷ ನೋಡ್ತಾ ಇದ್ರು. ಕನ್ನಲ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲ್ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಕೊಡೋದು, ಎಲ್ಲ ಎಲ್ಲರೂ ಗ್ಲಾಸ್ ಕೊಡೋದು ನನಗೊಂದಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾಗಿ
0: ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್ ಕಾಲೇಜು ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90ರಲ್ಲಿ ದೈ ಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟ್ರು. ಸೊ ನಾನೊಬ್ಬನಿಗೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡ್ಬೇಕು, ನನಗಿದೆ ಆಸಕ್ತಿ. ಹಂಗ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈ ಶಿಕ್ಷಕನಾಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದ್ರು ನೀಡಬೇಕು ಕ್ರೀಡೆಯಲ್ಲೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ SP ಕಾಗಲೆ ಅಂತ ಪ್ರಿನ್ಸಿಪಲ್ ಅವರು, ಅವರು ನನ್ನ ಒಂದು ವರ್ಷ ಅಭಿಮಾನದಿಂದ ನನ್ನನ್ನ ಸಾಕಿ ಸಲಹೆ ಶಿಕ್ಷಣ ಕೊಟ್ಟರು. ಅಲ್ಲಿ ಬಿಕಾಂ ಡಿಗ್ರಿ ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ, ಆಮೇಲೆ CPED ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡ್ಕೊಂಡೆ, ಯಾಕಂತಂದ್ರೆ ಕುಸ್ತಿ ಮಾಡ್ಬೇಕು ಅಂತಂದ್ರೆ ನಮ್ ಗರಡಿ ಮನೆ ಬೇಕಾಗ್ತದೆ. ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದ್ರು ನೀಡಬಹುದು, ಜೊತೆಗೆ ಈ ಎರಡು ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲಿಗೆ ಯಾವ ದೇಶಕ್ಕೆ ಹೋಗಿದ್ರಿ?
0: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭ ಆಯ್ತು 2008ರಲ್ಲಿ. ನಾನು ಸ್ಪರ್ಧೆಗೆ ಸುಮಾರು ಒಂದು 4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008ರಲ್ಲಿ ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದ್ ಹೆಂಗಿತ್ತು ಅಂತಂದ್ರೆ ರಕ್ತದೊಂದಿಗಿನ ಸೋಲು ನಂದು ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ. ಶೂ ಇತ್ತು, ಹರ್ಡಲ್ಸ್ ಹೋಗಿ ಎಡವಿ ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗೆ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲೆಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ ಅಂದೇ ಅಂದ್ಕೊಂಡಿದ್ದು ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
0: ಡೆಫಿನೆಟ್ಲಿ. ಸೊ ಹಂಗಾಗಿ 2008ರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಓಟ, 2017ರವರೆಗೂ ಏಳು ಬೀಳಲಿಲ್ಲ. 6 ವರ್ಷ ನನ್ನ ಕೈಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014ರಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂತ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನು ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಇಟ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕುವವರು ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
0: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೇ ಏನೋ ಒಂದು ರೋಚಕತೆ. ನಾನು ಆಕಾಶ ಕಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೆ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೂ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬಾ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ. ಸ್ವಲ್ಪ ರೂಪದಲ್ಲ, ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಬಹಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:30 ಎದ್ದಿಳಿದು 5 ಗಂಟೆ ಸೈಕಲ್ ಎತ್ಕೊಂಡೆ ನನ್ನೂರಿಂದ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ. ಅಂದಿನಿಂದ ಏನ್ ನಡೀತು, ಈ ದಿವಸ ಅದೇ ನಡೆದಿರ್ತದೆ. 4:30 ಎದ್ದಿಳಿದು 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ರು ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಹೊರಟಿದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ.
1: ದೃಢ ವಿಶ್ವಾಸ ಇತ್ತು ಅವಾಗ,
0: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ, ನಾನು ಆಗ್ಬೇಕು ಆಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ, ತುಂಬ ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತೆ ಆ ವೈಮಾನಿಕ ಯಾನ ತುಂಬಾ ಖುಷಿ ಕೊಡ್ತು. ಅದೇ

0: ಬಾಯಲ್ಲಿ ತೇವನ್ನು ಹಾರಿಸ್ತು ತಮಾಷೆಗೆ ಖರ್ಚಾಯ್ತು. ಮತ್ತೆ ಯಾನು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷಿಯಾ ಅಂತೇಳಿ.
1: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
0: ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳು ಗೆದ್ದು ಬಂದ್ರೆ ನಮಗೆ ಹೋಗ್ ಬಂದ್ ಖರ್ಚು ಅವ್ರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾ ಅಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಂ ಆರ್ ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮನೆ ಸುಬ್ಬು ಹೊಲಿಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್ ಜಾಯಿಂಟ್ ಡೈರೆಕ್ಟರ್ ಕರ್ನಾಟಕ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡು ಬರೋದಕ್ಕೆ ಬಹಳಷ್ಟು ಮನಸ್ಸಲ್ಲಿ ಕೆಲಸ ಮಾಡಿದ್ದಾವೆ.
1: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
0: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾಗೆ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತವು, ಅಂದೇ ಬಿಡ್ಬೇಕಾಗಿತ್ತು. ಯಾವ್ದು ಬಿಡ್ಲಿಲ್ಲೋ ಮತ್ತೆ ಅದು ಸೋಲ್ ನಮ್ಮನ್ನು ಕಾಡ್ಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗೆ ಹೋಗಿದ್ದಂತ. ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕದ ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಡಿದ್ದ ನನ್ನ ದೇಶಕ್ಕೆ. ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂತದ್ದೇ ನಮ್ಮ ದೃಢತೆ.
1: ಈಗ ಸೈಕ್ಲಿಂಗ್ ನಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ. ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
0: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತಿಲ್ಲ. ಸೈಕಲ್ ನಾನು ನಿನ್ ಜೊತೆಲಿ ಇದ್ದೀನಲ್ಲ, 73ರಿಂದ ನಾನು ನಿನ್ ಜೊತೆಲಿದ್ದೀನಿ. ಮತ್ತೆ ನಿನ್ನ ಆನಂದಕ್ಕಾಗಿ, ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ ಇದ್ದೆ. ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು, ನಾವು ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ. ನಾಸಿಕ್ ನ್ಯಾಷನಲ್ ಚಾಂಪಿಯನ್ಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
1: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್, ನಿಮ್ದು ಎಷ್ಟು ಕೆಜಿ ವಿಭಾಗ?
0: 52 ಕೆಜಿ ವಿಭಾಗ. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು. ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನು ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ, ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡ್ಲೇಬೇಕನ್ನೋ ಅಚಲ ವಿಶ್ವಾಸವಿದ್ದರೆ ಮಾಡ್ಬಿಡ್ಬೋದಲ್ಲ ಅನ್ನೋ ಉದ್ದೇಶ.
1: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ. ಇದಕ್ಕೆ ಯಾರು ಪ್ರೇರಣೆ, ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
0: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ, ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನ್ ಕೊಡಕ್ ಸಾಧ್ಯ ಆಗ್ತದೆ ತಂದವಾಗ, 2016ರಲ್ಲಿ ನಾನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದ್ರು ಮಾಡ್ಬೇಕಲ್ವಾ. ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೊಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016ರಲ್ಲಿ ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
0: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮ್ಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗ್ ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸಿಕೊಂಡು, ಒಬ್ಬ ಸ್ಪರ್ಧಿಯಾಗಿ ಉಳಿಸಿಕೊಂಡು, ಇನ್ನೊಂದ್ ಕಡೆ ಸಮಾಜಮುಖಿ ಆಗ್ಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ವಿಷಯಗಳು, ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರೆ ನೀವು
0: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022ರಲ್ಲಿ ಕೋಲಾರದಿಂದ ಬೀದರ್ಗೊಂದು ಸೈಕಲ್ ಅಲ್ಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೆಗೆಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನ ಅರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ. ನಾನ್ ಮಾಡ್ಬೇಕಾದ್ರೆ ಕೆಲಸ ನಾನ್ ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023 ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ

0: ಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮ್ಗೆ. ಆದ ನಂತರ 24ರಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ, ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025ರಲ್ಲಿ ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವದಾಖಲೆ ಮಾಡೋಣ ಅಂತೇಳಿ 2018ರಲ್ಲಿ ಗೂಗಲ್ ಅಲ್ಲಿ ನೋಡಿದೆ. ಮನೆಜೆ ಪಂಜಾಬ್ ನನ್ನೊಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವದಾಖಲೆ ಮಾಡಿದ್ದಾನೆ. ನಾನು 18ರಲ್ಲಿ ನೋಡಿದೆ ಅದನ್ನ. 12 ಗಂಟೆಗಳಲ್ಲಿ ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್
1: ಮಾಡಿತ್ತು.
0: ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾನು, ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಗಂಟೆ ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್
1: ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು.
0: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018ರಿಂದ 2025ರವರೆಗೂ 7 ವರ್ಷಗಳು ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಸೈಕಲ್ ಮೇಲೆ 12 ಗಂಟೆಗಳು ಕೂತಿರುವಂತ ಸವಾಲನ್ನು ಎದುರಿಸ್ತಾ 2025 12 ಗಂಟೆಗಳಲ್ಲಿ 202 ಕಿಲೋಮೀಟರ್ ಮಾಡಿದಾನೆ. ನಾವು 2025ರಲ್ಲಿ ಮಾರ್ಚ್ ಅಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11 ಗಂಟೆ 15 ನಿಮಿಷಕ್ಕೆ ಆ ವಿಶ್ವದಾಖಲೆ ಮಾಡಿದೆ. 45 ನಿಮಿಷಗಳು ಮುಂಚಿತವಾಗಿನೇ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವದಾಖಲೆಯನ್ನ ನನ್ನ ಬೀರ್ಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಡ್ವಿ.
1: ಅಭಿನಂದನೆಗಳು ಸರ್, ವಿಶ್ವದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.
0: ಆ ಸೈಕ್ಲಿಂಗ್ ವಿಶ್ವದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲೆ ಇಟ್ಟು ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲ್ಲಿತದೆ, ಇವೆಲ್ಲ ನೀವು ಅನುಭವಿಸಿದ್ದೀರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
0: ಸರ್. ವಿಶೇಷವಾಗಿ ವಿಶ್ವದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್. ರಾತ್ರಿ 8 ಗಂಟೆಗೆ ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಸೇರೋಣ ಅಂತೇಳಿ.
1: ಬಿಸಿಲು ಇರುತ್ತೆ,
0: ಬಿಸಿಲು ಜೊತೆಗೆ ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿಲು ಇರ್ತದೆ, ಜೊತೆಗೆ ನಾವು ಬೆಂಗಳೂರ್ ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ತಪ್ಸ್ಕೊಳ್ಳೋಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳೋಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರು ಇಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3.5 ಗಂಟೆ ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಸಿಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ, ಯಾಕೆ ಸಾಕಾಗಿರ್ತದೆ ಅಂದ್ರೆ 100 ಮೀಟರ್ ಓಡೋನಿಗೆ ಫಿನಿಶಿಂಗ್ ಅಲ್ಲಿ 5 ಮೀಟರ್ ಕಷ್ಟ ಅನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ನನ್ನ ದೇಹಕ್ಕೆ ಇಷ್ಟು ದೂರ ಬಂದಿದ್ಯಾ,
1: ದಯವಿಟ್ಟು ಸಹಕಾರ ಕೊಡು,
0: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಇನ್ನೇನಾದ್ರು ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಯ್ಯ ಅಂತೇಳಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ಬೇರ್ಪಡಿಸಿಕೊಳ್ಬೇಕು, ಅವೆರಡೂ ಒಂದಾದ್ರೆ ಮ್ಯಾಚಪ್ ಆಗ್ತದೆ, ಅವು ಕೆಲಸ ಮಾಡೋದಿಲ್ಲ.
1: ಸಾಕಾಗಿರುತ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರು ಮಾಡ್ಬೇಕಲ್ಲ, ಗುರಿ ತಲುಪ್ಬೇಕಂದ್ರೆ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬಹುದು ನಾವು,
0: ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮೈಸೂರು ಹೋದಾಗ ನಾವು ಏನ್ ಗುರುಮಿಟ್ಟಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ, ಒಂದು ವಿಶ್ವದಾಖಲೆ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ನಿಂದೆ ತಿರುಗಿ ನೋಡಿದ್ರೆ ನಾನು ಇದ್ ಮಾಡಿದ್ನಲ್ಲ ಅನಿಸ್ತದೆ.
1: ಒಂದು 7-8 ವರ್ಷದ ಶ್ರಮ ಇತ್ತು ನಿಮ್ಗೆ, ಒಂದು ಗುರಿ ಇತ್ತು, ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳ್ಬೋದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
0: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025ರಲ್ಲಿ ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತವರು ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ. ಕ್ರೀಡಾಪಟುವಾಗಿ ಗದಗ ಪ್ರಶಸ್ತಿ ಇಬ್ರು ಶ್ರೀನಿವಾಸ ಇಬ್ರು ಪಿಚ್ಚಳ್ಳಿ ಮತ್ತು ಬೀರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತಾ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂಥ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಮನೋಜಿ
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ, ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು

0: ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ.
1: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂತಹ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತ ಹೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನ್ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂತದ್ದು, ನೀವು ತುಂಬಾ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ ಯಾವುದೇ ದುರಾಭ್ಯಾಸಗಳಿಲ್ಲದೆ ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂತ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂತ ಅತ್ಯುನ್ನತ ಕೊಡುಗೆ ನಾನು ಅನ್ಕೊಳ್ತೀನಿ. ಇದ್ದದ್ದನ್ನ ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕ ಅವಶ್ಯಕತೆ ಇಲ್ಲ, ದೇಹ ತುಂಬಾ ಸದೃಢವಾಗಿರ್ತದೆ. ಅದನ್ನ ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ 1/2 ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದ್ರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ.
0: ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು.
1: ಬೇಕಾಗಿಲ್ಲ, ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ, ಸಂತೋಷ ಜೀವನ ಮಾಡಬಹುದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ.
0: ಅದೇ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗ್ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗ್ ಬೇಕಾಗಿರಲ್ಲ.
1: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳಿಗೆ ಒಳಪಡಬೇಡಿ. ನೀವು ಕ್ರೀಡಾತನವನ್ನ ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ, ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
0: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ಆಕಾಶವಾಣಿ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತ ನನ್ನ ಮಾತು ಮುಗಿಸ್ತೇನೆ.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
1: ತುಂಬಾ 73ರಿಂದ ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ. ನಾವು ಅದನ್ನ ಬಿಡೋದೇ ಇಲ್ಲ, ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳ್ಕೊಂಡು ಕೂತ್ಕೊಳ್ತಾ ಇದ್ದಿದ್ದು
0: ಚಿಕ್ಕವರಿದ್ದು.
1: ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ, ಆಸೆ ಕೂಡ ಇನ್ನೂ ಐತೆ ಮೇಡಮ್ಜಿ, ಅದನ್ನ ನಾವು ಬಿಡೋಂಗೆ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೆ ಅವ್ರ ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
0: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನು ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
1: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿ ರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು.
0: ನೀವು ಚಿಕ್ಕಂದಿರ್ತ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
1: ಆಕಾಶವಾಣಿ ವಿತರಿಸ್ತಾ ಇದ್ದೀರಿ,
0: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
1: ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.

ಸ್ಟುಡಿಯೋ ಸಮಯ ಸರಿಯಾಗಿ 10:10. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಲೆ ಜೋಡಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ರತ್ನ, ಗಾಯಕಿ ಎಸ್ ಜಾನಕಿ.

ಎರಡು ಕನಸು ಚಿತ್ರದ ಹಾಡನ್ನು ಕೇಳಿದಿರಿ. ಕೇಳಿ ಬಂದ ಧ್ವನಿಗಳು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರದು. ಮುಂದಿನ ಗೀತೆ ಅಮರ ಪ್ರೇಮ ಚಿತ್ರದ್ದು. ಹಾಡಿರುವ ಕಲಾವಿದರು ಸಂಗೀತ ಕಟ್ಟಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಣ್ಣಿನ ಧೋನಿ ಚಿತ್ರದ ಹಾಡನ್ನು ಕೇಳಿದ್ರಿ. ಸ್ಟುಡಿಯೋ ಸಮಯ ಸರಿಯಾಗಿ 10:20:28 ಆತ್ಮೀಯ ಕೇಳಿದರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ.

ಸ್ನೇಹಿತರೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಬಾಲ್ಯದ ಅನುಭವ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್.ಆರ್. ಭಟ್. ಮುಂದಿನ ಗೀತೆ ಮರಳಿ ಗೂಡಿಗೆ ಚಿತ್ರದ್ದು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

காவேரி புல்ல.

ಸಾಗರ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಮರಳಿ ಉಡುಗೆ ಚಿತ್ರದ ಹಾಡನ್ನು ಕೇಳಿದ್ರಿ. ಅದಾದ ನಂತರ ಮರಳು ಸರ್ಪಣಿ ಚಿತ್ರದ ಒಂದು ಗೀತೆ ಕೇಳಿ ಬಂದ್ರಿ. ಹಾಡಿದ್ದವರು ವಾಣಿ ಜಯರಾಮ್. ಸಂದೇಶಗಳನ್ನು ನೋಡೋಣ. ನಮ್ಮ ಕೇಳುಗರ ಸಂದೇಶ ಕಳಿಸಿದರೆ ಆಕಾಶವಾಣಿ ಸಭೆ ನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿ ಬರ್ತಾ ಇದೆ.

ಇದನ್ನ ಕಳಿಸಿದ್ದಾರೆ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ. ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಮಸ್ತೆ, ಈ ದಿನ ರಾತ್ರಿ ಸವಿನೆನಪು ಹಳೆಯ ಹಾಡುಗಳು ಮನಸ್ಸಿಗೆ ತುಂಬಾ ಮುದ ನೀಡಿದವು, ಧನ್ಯವಾದಗಳು. ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್, ಅಲ್ಲನಹಳ್ಳಿ, ಮೈಸೂರಿಂದ. ಮರಳಿಗೂಡಿಗೆ ಸಾಂಗ್ ಬಹಳ ಇಷ್ಟವಾಯಿತು, ಧನ್ಯವಾದಗಳು. ಮೋನಿಕಾ ಹಾಸನ್, ತುಂಬಾ ಅಪರೂಪದ ಹಾಡುಗಳು ಪ್ರಸಾರ ಕಳೆದ ನಿನ್ನೆಯನ್ನು ಮತ್ತೆ ನೆನೆದಂತಾಯಿತು. ಮುರಾರಿ ಕುಲಕರ್ಣಿ ರಾಯಚೂರಿಂದ, ಅಂದ್ರೆ ಹಳೆ ನೆನಪು ಬಂತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಡ ಕೇಳ್ತಾ ಇರಿ. ಮುಂದಿನ ಗೀತೆ ಬೆಸುಗೆ ಚಿತ್ರದ್ದು, ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ವಿಜಯ ಭಾಸ್ಕರ್.

ಕೆಳಗಡೆ ಮುಂದಿನ ಗೀತೆ ಮುನ್ನ ನಮ್ಮ ಕೆಳಗರ ಸಂದೇಶ ಬಂದಿದೆ. ಸಂದೇಶ ನೋಡೋಣ. ಸವಿನೆನಪು ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಗಳೇ. ಊಟ ಆಯ್ತಾ? ಎಸ್, ಊಟ ಆಯ್ತು, ನಿಮ್ದು ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮುರಳೀಧರ್ ಶಿವಮೊಗ್ಗ ಅವರ ಸಂದೇಶ. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕವರಿ, ಮನಗದ್ದೆ ಒಬ್ಬಳಿ, ಶುಭರಾತ್ರಿ, ನಮಸ್ಕಾರ. ಹಳೆಯ ಚಿತ್ರಗೀತೆಗಳು ಚೆನ್ನಾಗಿ ಪ್ರಸಾರವಾಗ್ತಾ ಇದೆ, ಒಳ್ಳೊಳ್ಳೆ ಗೀತೆಗಳ ಪ್ರಸಾರವಾಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಆಕಾಶವಾಣಿ, ಚನ್ನಗಿರಿ ತಾಲೂಕು ಕಗ್ಗತ್ತೂರು ಗ್ರಾಮ, ಶಾರದಮ್ಮ, ಹನುಮಂತಪ್ಪ, ಎಷ್ಟು ಒಳ್ಳೆ ಹಾಡುಗಳು ಪ್ರಸಾರವಾಗ್ತಾ ಇದ್ದಾವೆ, ಪ್ರಸಾರಕ್ಕೆ ಧನ್ಯವಾದಗಳು ಆಕಾಶವಾಣಿಗೆ ಅಂತ ಹೇಳಿದ್ದಾರೆ. ಬೆಸಿಗೆ ಹಾಡು ತುಂಬ ಇಷ್ಟ ಆಯಿತು, ಹಾಗೂ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ವನಿತಾ, ಮುನಿರಾಜ್, ದೀಕ್ಷಾ, ಮಿಥುನ್, ಸಿದ್ದರುಡ ನಗರ, ಭದ್ರಾವತಿ, ಸಿಟಿ ಚಂದ್ರಶೇಖರ್, ವಸಂತಕುಮಾರ, ಚತ್ತಿ, ಹತ್ತಿತೋಡನಹಳ್ಳಿ, ವಾರಣಾಸಿಪುರ ತಾಲೂಕು, ಹಾಸನ ಜಿಲ್ಲೆ. ವಾಟ್ ಎ ಬ್ಯೂಟಿಫುಲ್, ವಂಡರ್ಫುಲ್, ಮೀನಿಂಗ್ಫುಲ್, ಮೆಮೊರೇಬಲ್, ಎಕ್ಸ್ಟ್ರಾಡಿನರಿ ಸಾಂಗ್ಸ್, ಥ್ಯಾಂಕ್ ಯು ಎ ಆರ್ ಭದ್ರಾವತಿ ಅಂದಿದ್ದಾರೆ. ಓಕೆ ಓಕೆ. ಶುಭರಾತ್ರಿ, ಹಳೆಯ ಹಾಡುಗಳು ಮಧುರವಾಗಿ ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಸೈಕಲ್ ಶಾಪ್ ಮಂಜುನಾಥ್. ನಾಗರಾಜ್ ಸಿ ಎಸ್ ಎ ಪಿ ಎಂ ಸಿ ಎದುರು ಭದ್ರಾವತಿ, ಯಾವ ಹೂವು ಯಾರು ಮುಡಿಗೋ, ಈ ಸುಂದರ ಹಾಡು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಅಶ್ವಿನಿ ಅವರು ಅದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರ ಬೆಸುಗೆ, ಗೀತಪ್ರಿಯ ನಿರ್ದೇಶನ. ಈ ಚಿತ್ರ ತನ್ನ ಸಂಗೀತ ಮತ್ತು ಪಾತ್ರಗಳಿಂದ ತುಂಬ ಯಶಸ್ವಿಯಾಗಿತ್ತು. ಮುರಾರಿ ಕುಲಕರ್ಣಿ ರಾಯಚೂರಿಂದ. ಓಕೆ, ನಮಸ್ಕಾರ ಸರ್. ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಹಳೆಯ ಚಿತ್ರಗೀತೆಗಳನ್ನು ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೆಪೇಟೆ ಬೀದಿ ಭದ್ರಾವತಿಯಿಂದ. ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದೆ ಅಂತ ಹೇಳ್ತಾ ಮುಂದಿನ ಗೀತೆ ಭಾಗ್ಯ ಜ್ಯೋತಿ ಚಿತ್ರದ್ದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಈ ಗೀತೆ ನಿಮಗಾಗಿ.

0: സ്പൃശമാം.
1: കിം കാരണം?
0: ജീത്ത.

ಸ್ಟುಡಿಯೋ ಸಮಯ ಸರಿಯಾಗಿ 10:44:22 ಆತ್ಮೀಯ ಕೇಳಿದರೆ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳ್ತಾ ಇದ್ದೀರಿ. ಮಹೇಶ್ ಕುಮಾರ್ ಹೊನ್ನಾಳಿ, ಶುಭರಾತ್ರಿ, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಧುರ್ಯ ತುಂಬಿದ ಮನಮೋಹರವಾದ ಗೀತೆಗಳು, ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ. ನಮಸ್ಕಾರ, ನಮಸ್ತೆ. ಚಿತ್ರಗೀತೆಗಳಂತೂ ಬಹಳ ಚೆನ್ನಾಗಿ ಮೂಡಿ ಬಂತು. ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿರಿ. ದಾವಣಗೆರೆಯಿಂದ ಭಾರತಿ ಕೊಟ್ರೇಶ್, ಅನಿತಾ ಚಂದನ, ಪೂರ್ಣಿಮಾ. ನಮಸ್ತೆ ಸರ್, ಸವಿ ನೆನಪು. ಇನ್ನು ಮುಂದೆ ಪ್ರತಿದಿನ ಬೇರೆ ಬೇರೆ ವಿಷಯಗಳು ಇರುವ ಹಾಗೆ ಒಂದು ಪ್ರಕೃತಿ, ಶೋಕ, ದೇವರ ಭಕ್ತಿ ಗೀತೆ, ಹೀಗೆ ವಿವಿಧ ರೀತಿಯ ಹಳೆಯ ಹಾಡುಗಳನ್ನು ಪ್ರಸಾರ ಮಾಡಿದರೆ ಹೇಗೆ ಅಂತ ಕೇಳ್ತಿದ್ದಾರೆ ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್, ಆಲನಹಳ್ಳಿ, ಮೈಸೂರಿಂದ. ಓಕೆ. ಸುಮಿತ್ರ ಮಾಂಡ್ರೆ ನಾಗರಾಜ್, ಶಿವಮೊಗ್ಗದಿಂದ. ಬೇಸಿಗೆ ಚಿತ್ರದ ಗೀತೆ ಸೂಪರ್ ಸರ್, ಹಾಡುಗಳು ಇಪ್ಪಾಗಿ ಮೂಡಿ ಬರ್ತಾ ಇದೆ. ತಪ್ಪಾದ ಹೊತ್ತಲ್ಲೇ ಹಾಡುಗಳು ಮನಸ್ಸಿಗೆ ತುಂಬಾ ಹಿತ ನೀಡುತ್ತಾ ಇದೆ. ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು. ಬಿ ಎಚ್ ಆಂಜನೇಯ, ಹೋಲ್ಡ್ ಟೌನ್, ಹನುಮಂತನಗರ, ಭದ್ರಾವತಿ. ಹೈ ಸರ್, ಓಲ್ಡ್ ಈಸ್ ಗೋಲ್ಡ್, ಆಲ್ ಸಾಂಗ್ ಸೂಪರ್.

गुड नाइट सर, स्वीट ड्रीम्स। ओके, ಕ್ಯಾತ ಹಿನ್ನೆಲೆ ಗಾಯಕ ಪಿ ಬಿ ಶ್ರೀನಿವಾಸ್ ಅವರಿಂದ ರಚಿತ ಸಾಹಿತ್ಯ ಭಾಗ್ಯಜ್ಯೋತಿಯ ಈ ಹಾಡು ವಿಷ್ಣುವರ್ಧನ್ ಭಾರತಿ ಅಭಿನಯ ಮನೋಜ್ಞ ವಿಜಯಭಾಸ್ಕರ್ ಅವರ ಸಂಗೀತ ಮುರಾರಿ ಕುಲಕರ್ಣಿ ರಾಯಚೂರ್ ಇವರ ಸಂದೇಶ ಫ್ರಮ್ ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರಿಂದ ಭಾಗ್ಯಜ್ಯೋತಿಯ ಹಾಡು ನನಗೆ ತುಂಬಾ ಇಷ್ಟವಾಯಿತು ತುಂಬಾ ದಿನದ ಮೇಲೆ ಈ ಹಾಡು ಕೇಳ್ತಾ ಇದ್ದೇನೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಶ್ರೀ ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಅನುಭವ ಹಾಡು ಈ ಹಾಡು ಹಾಕಿ ಅಂತ ಕೇಳ್ತಾ ಇದ್ದಾರೆ ಓಕೆ ರೈಟ್ ಓಕೆ ಎಲ್ಲ ಸಂದೇಶಗಳನ್ನ ತಗೊಂಡಿದ್ದೀನಿ ಕೋರಿಕೆಯ ಹಾಡುಗಳಿಗೆ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನಿಮ್ಮ ಕೋರಿಕೆಯ ಗೀತೆಗಳನ್ನು ಕೇಳ್ಬೋದು ಮುಂದಿನ ದಿನಗಳಲ್ಲಿ ನೋಡೋಣ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಸೊ ಆವಾಗಲೇ ಹಾಡನ್ನು ಪ್ರಸಾರ ಮಾಡುವಂತಹ ಸಮಯ ಬರುತ್ತೆ ಓಕೆ ಕೇಳಿದರೆ ಕನ್ನಡ ಹಳೆಯ ಹಾಡುಗಳು ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ ಇನ್ನು ಮುಂದೆ ಕೇಳಿ ಭಾಗ್ಯವಂತರು ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಪಿ ಸುಶೀಲ ಮತ್ತು ಡಾಕ್ಟರ್ ರಾಜ್ಕುಮಾರ್

ಸಿ ಎಸ್ ಸರೋಜಿನಿ ಅವರ ಧ್ವನಿಯಲ್ಲಿ ಸರ್ವಜ್ಞ ಮೂರ್ತಿ ಚಿತ್ರದ ಹಾಡನ್ನು ಕೇಳಿದಿರಿ. ಸಂದೇಶ ನೋಡಿ ಕಾರ್ಯಕ್ರಮದ ಕೊನೆಯ ಹಾಡನ್ನು ಕೇಳಿಸ್ತೀನಿ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗ. ಈಗ ಪ್ರಸಾರವಾಗುತ್ತಿರುವ ಹಳೆಯ ಚಿತ್ರಗೀತೆಗಳು ಅತಿ ಮಧುರವಾಗಿವೆ. ಪ್ರಸಾರ ಭಾಗ್ಯಜ್ಯೋತಿ ಚಿತ್ರದ ಹಾಡು ತುಂಬ ಅದ್ಭುತವಾಗಿತ್ತು, ಇಷ್ಟವಾಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶೋಹನ್ ಪೊಲೀಸ್ ಕೋಟ್ರಾಜ್ ಲಿಂಗದಹಳ್ಳಿ, ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ, ಸೂಪರ್ ಸಾಂಗ್ಸ್, ಗುಡ್ ಡೈಟ್ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ರಾಜ್ ಅವರ ಮತ್ತು ಪಿ ಸುಶೀಲ ಅವರೊಂದಿಗೆ ಹಾಡಿದ ಮೊದಲ ಯುಗಳ ಗೀತೆ ಭಾಗ್ಯವಂತರು ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ ಮುರಾರಿ ಕುಲಕರ್ಣಿ ರಾಯಚೂರ್ ಅವರು. ಭಾಗ್ಯಜ್ಯೋತಿ ಹಾಗೂ ಭಾಗ್ಯವಂತರು ಸಿನಿಮಾದ ಹಾಡುಗಳು ಕೇಳಿದೆ ನನಗೆ, ನನ್ನ ಬಾಲ್ಯದ ದಿನಗಳು ನೆನಪಾದವು ಅಂತ ಹೇಳ್ತಾ ಇದ್ದಾರೆ ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿಂದ. ಈಗ ಪ್ರಸಾರವಾದಂತಹ ಚಿತ್ರಗೀತೆಗಳು ತುಂಬ ಸೊಗಸಾಗಿವೆ, ಧನ್ಯವಾದಗಳು ನಿಮಗೆ, ಶುಭರಾತ್ರಿ ಅಂತ ಹೇಳ್ತಾರೆ. ಸುರಜ ದೀಪಕ್ ಚಿನ್ನು ಕೀರ್ತನ ರಶ್ಮಿ ಆರಾಧ್ಯ ಹೊಸಕೆರೆಯಿಂದ. ಶ್ರೀ ಹುಬ್ಬಳ್ಳಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿವೆ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಕೊನೆಯ ಒಂದು ಗೀತೆ ಎರಡು ನಕ್ಷತ್ರಗಳು ಚಿತ್ರದ್ದು ಹಾಡಿದ್ದಾರೆ ವಾಣಿ ಜಯರಾಮ್ ಡಾಕ್ಟರ್ ರಾಜ್ಕುಮಾರ್.

0: ತಳ್ಳುವೆಯೋ, ಬಣ್ಣದ ಮಾತಿನಿಂದ ಇನ್ನು ಏಕೆ ಸೆಳೆಯುವೆಯೋ.
1: ಕೇಳಿದ್ರೆ ಇದುವರೆಗೂ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ ಆಗ್ತಾ ಇದೆ 11 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.